ಇದು ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳು. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಈ ದಿನ 1948 ಶಕವರ್ಷ ಜ್ಯೇಷ್ಠ ಮಾಸದ ಮೊದಲನೇ ದಿನ, ಅಂದರೆ 2026 ಇಸವಿ ಮೇ ತಿಂಗಳ 22 ತಾರೀಖು ಶುಕ್ರವಾರ. ಎಫ್ಎಂ ರೈನ್ಬೋ ಪ್ರಸಾರ ಕಾರ್ಯನ ಈಗ ಪ್ರಾರಂಭ ಮಾಡ್ತಾ ಇದೆ. ಸಮಯ ಸರಿಯಾಗಿ 5:58:44. ಆತ್ಮೀಯ ಕೇಳುಗರೆ, ನಿಮಗೆಲ್ಲರಿಗೂ ಈ ದಿನದ ಪ್ರಸಾರಕ್ಕೆ ಸ್ವಾಗತ. ಜೊತೆಯಾಗ್ತಾ ಇದ್ದೀನಿ ನಿಮ್ಮ ಹೇಮಾ ಹರೇಶ್.

ಇನ್ನಿದಿನ ಯಾವೆಲ್ಲ ಕಾರ್ಯಕ್ರಮಗಳು ಎಫ್ ಎಂ ರೈನ್ಬೋನಲ್ಲಿ ಪ್ರಸಾರ ಆಗುತ್ತೆ ತಿಳಿಯೋಣ. ಈಗ 6:10 ನಾದಾರ್ಚನೆ ಭಕ್ತಿಗೀತೆಗಳ ಕಾರ್ಯಕ್ರಮ ಮೂಡಿಬರುತ್ತೆ. 6:50

ಕಾರ್ಯಕ್ರಮಕ್ಕೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ. ಇನ್ನು 7:15 ಭಾವಸ್ಪಂದನ ಕಾರ್ಯಕ್ರಮ, ಇದು ಭಾವಗೀತೆಗಳ ಕಾರ್ಯಕ್ರಮ. ಆನಂತರ 8:30 ಕೇಳಿ ಮನೋಚಿಂತನ. ಈ ಪ್ರಾಯೋಜಿತ ಕಾರ್ಯಕ್ರಮದ ಪ್ರಾಯೋಜಕರು ನಿರ್ಮ್ಹ್ಯಾನ್ಸ್ ತಾಯಂದಿರ ಮಾನಸಿಕ ಆರೋಗ್ಯ ವಿಭಾಗ, ಡಾಕ್ಟರ್ ಸುಂದರ್ ನಾಗ್ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಈ ದಿನ ಭಾಗವಹಿಸುತ್ತಾರೆ ನಿಮ್ಹಾನ್ಸ್ನ ತಾಯಂದಿರ ಮಾನಸಿಕ ಆರೋಗ್ಯ ವಿಭಾಗದ ಡಾಕ್ಟರ್ ಸುಂದರ್ ನಾಗ್ ಅವರು. ಅವರ ಮಾತುಗಳನ್ನು ನೀವು ಕೇಳಬಹುದು. ಆನಂತರ ಹೆಲೋ ಕರ್ನಾಟಕ ಕಾರ್ಯಕ್ರಮ ಮೂಡಿಬರುತ್ತೆ 8:45. 9:00 ಕೇಳಿ ಸಖತ್ ಸಾಂಗ್ ಕಾರ್ಯಕ್ರಮ. 10:00 ಸಿನಿ ಚಿಟ್ಟೆ. 11:00 ಆಪ್ ಕಿ ಪಸಂದ, ಹಿಂದಿ ಚಿತ್ರಗೀತೆಗಳ ಕೋರಿಕೆಯ ಒಂದು ಶೋ, ಇದು ರಿಕ್ವೆಸ್ಟ್ ಶೋ. 11:00 ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮ ಇರುತ್ತೆ.

ಹಾಗೆ ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಕೇಳಿ ವಂದೇ ಮಾತರಂ 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಭಾಗವಹಿಸ್ತಾರೆ ನಿವೃತ್ತ ಸುಬೇದಾರ್ ನಾಗರಾಜ್ ಕೆ ಅವರು. ಈ ಒಂದು ಕಾರ್ಯಕ್ರಮದ ಎರಡನೇ ಭಾಗವನ್ನು ನೀವು ಕೇಳಬಹುದು. ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಆಯಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೊ ಅವರು. 1:55 ಲಂಚ್ ಬಾಕ್ಸ್ ಕಾರ್ಯಕ್ರಮ ಇರುತ್ತೆ. 2 ದೋಪಹಾರ್ ಸಮಾಚಾರ್, ಆನಂತರ 2:40 ಎವರ್ ಗ್ರೀನ್ ಕನ್ನಡ ಹಾಡುಗಳು ನಿಮಗಾಗಿ, 2:45 ಆಕಾಶ ಪುಟ್ಟಿ, ಆಕಾಶವಾಣಿಗೆ 90 ವಿಶೇಷ ಕಾರ್ಯಕ್ರಮ, ಆಕಾಶವಾಣಿಯ ನಿವೃತ್ತ ಕಾರ್ಯಕ್ರಮ ನಿರ್ವಾಹಕರಾಗಿದ್ದ ಡಿಎಂ ವಿಜಯ್ ಕುಮಾರ್ ಅವರೊಂದಿಗೆ ಸಂದರ್ಶನ ಮೂಡಿಬರುತ್ತೆ. ಈ ದಿನ 3 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಬಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಸ್ ಶಂಕರ ನಾರಾಯಣ ಅವರದು. 3:05 ಹೊಂಬಿಸಲು ಗೇಮ್ ಶೋ ಕಾರ್ಯಕ್ರಮ ಮೂಡಿಬರುತ್ತೆ. 4 ವಿಸ್ಮಯ ಜಗತ್ತು, 5 ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ, ಆನಂತರ 6:10 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, 6:30 ಮನಸ್ಸುಗಳ ಮಾತು ಮಧುರ, 6:50 ಸನ್ಸೆಟ್ ಸುರಭಿ, 7:45 ಒಲವಿನ ಆಲಾಪ, ಹಾಗೆ 9:15 ಸುಕೂನ್ ಕೆ ಪಲ್ಲ ಹಿಂದಿ ಚಿತ್ರಗೀತೆಗಳು, ರೊಮ್ಯಾಂಟಿಕ್ ಹಿಂದಿ ಚಿತ್ರಗೀತೆಗಳು ನಿಮಗಾಗಿ ಮೂಡಿಬರುತ್ತೆ. 10 ಕನಸಿನ ಲೋಕ ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ ನಿಮ್ಮ ನೆಚ್ಚಿನ FM ರೇನ್ಬೋ 101.3 MHz ಗಳಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಟ್ಯೂನ್ ಮಾಡಿದಿರಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ಗಳು. ಕನ್ನಡ ಕಾಮನಬಿಲ್ಲು ಇದು. 6:10:30 ಮುಂಜಾನೆಯ ಸಮಯ. ಭಗವಂತನನ್ನ ನಾದದಿಂದ ಅರ್ಚಿಸುವಂತಹ ಸುಸಮಯ ಇದು. ನಾದಾರ್ಚನೆ ಕಾರ್ಯಕ್ರಮಕ್ಕೆ ಕೇಳುಗರೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಬರುವಂತಹ ವಿಘ್ನಗಳನ್ನೆಲ್ಲ ಪರಿಹಾರ ಮಾಡು, ನಮಗೆ ವಿಜಯವನ್ನ ನೀಡು ಅಂತ ಹೇಳಿ ವಿಘ್ನೇಶ್ವರನನ್ನ ಪ್ರಾರ್ಥಿಸ್ತಾ ದಿನವನ್ನ ಬರಮಾಡಿಕೊಳ್ಳೋಣ. ನಾದಾರ್ಚನೆ ಕಾರ್ಯಕ್ರಮದಲ್ಲಿ ವಿಘ್ನ ವಿನಾಶಕನ ಈ ಒಂದು ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಕೇಳಿ ಬಾಲಗಣಪನ ಸ್ತುತಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದೆ.

ಹಾಗೂ ರಮೇಶ್ ರಾವ್ ಅವರು. ಮುಂದೆ ಶಾರದಾಂಬೆಯ ಒಂದು ಭಕ್ತಿಗೀತೆ. ಶಾರದಾಂಬೆ ಎಲ್ಲರಲ್ಲೂ ಸಹ ಸುಜ್ಞಾನವನ್ನು ನೀಡಲಿ, ಅಜ್ಞಾನದ ಅಂಧಕಾರವನ್ನು ತೊಳೆಯಲಿ, ಅವಳ ಕೃಪಾ ಕಟಾಕ್ಷ ಎಲ್ಲರ ಮೇಲಿರಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಈ ಗೀತೆಯನ್ನು ಕೇಳೋಣ. ಎಂ ಎಲ್ ವಸಂತಕುಮಾರಿಯವರ ಧ್ವನಿಯಲ್ಲಿ ಇರುವಂತಹ ಈ ಗೀತೆಯ ರಚನಾಕಾರರು ಪುರಂದರದಾಸರು.

ಭಕ್ತಿಗೀತೆಗಳ ಕಾರ್ಯಕ್ರಮ ನಾದಾರ್ಚನೆ ಆಲಿಸ್ತಾ ಇದ್ದೀರಿ. ಶುಕ್ರವಾರದ ಈ ಶುಭ ದಿನದಿಂದ ದುರ್ಗೆಯನ್ನು ಕೂಡ ಪ್ರಾರ್ಥಿಸೋಣ. ನಮ್ಮ ಭಯವನ್ನು ಹೋಗಲಾಡಿಸು, ಧೈರ್ಯವನ್ನು ತುಂಬು, ಏನನ್ನೇ ಆಗಲಿ ಎದುರಿಸುವಂತಹ ಮನೋನಿಗ್ರಹವನ್ನು ಮಾಡುವಂತಹ ಶಕ್ತಿಯನ್ನು ನೀಡು ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಬಿ ಆರ್ ಛಾಯ್ ಅವರ ಧ್ವನಿಯಲ್ಲಿ ಇರುವಂತಹ ದುರ್ಗಾಸ್ತುತಿ, ಇದು ಕೃಷ್ಣ ಪುರಂದರ ಅವರ ರಚನೆ.

ಎಫ್ಎಂ ರೈನ್ಬೋ ಟ್ಯೂನ್ ಮಾಡಿದಿರಿ. ಸಮಯ ಆಗಿದೆ 6:30 ಕೇಳ್ತಾ ಇದ್ದೀರಿ ಭಕ್ತಿ ಗೀತೆಗಳ ಕಾರ್ಯಕ್ರಮ ನಾದಾರ್ಚನೆ. ಆತ್ಮೀಯ ಕೇಳುಗರೆ, ಪ್ರತಿದಿನದ ಬೆಳಗಿನ ಆರಂಭವು ಧನಾತ್ಮಕ ಆಲೋಚನೆಗಳು ಹಾಗೆ ಸ್ಫೂರ್ತಿಯಿಂದ ಕೂಡಿರಬೇಕು. ಈ ರೀತಿ ನಮ್ಮ ದಿನ ಪ್ರಾರಂಭ ಆದರೆ ಇಡೀ ದಿನ ಅದರ ಒಂದು ಏನು ಹೇಳ್ತೀವಿ, ಪಾಸಿಟಿವ್ ವೈಬ್ಸು ಹಾಗೆ ಪಾಸ್ ಆಗುತ್ತಂತೆ. ಹಾಗಾಗಿ ನಾವು ಬೆಳಗ್ಗೆ ಮಾಡುವಂತಹ ಆಲೋಚನೆಗಳು ಇಡೀ ದಿನಕ್ಕೆ ಶಕ್ತಿಯನ್ನು ನೀಡುವಂಥದ್ದು. ಈ ರೀತಿಯ ಒಂದು ಸ್ಫೂರ್ತಿದಾಯಕ ವಿಷಯವನ್ನು ಒಳಗೊಂಡಿರುವಂತಹ ಒಂದು ಚಂದದ ಕಥೆ ನಿಮಗಾಗಿ ಇನ್ನೀಗ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳು, ಹೌದು ಚಲನಚಿತ್ರಗಳಿಂದ ಆಯ್ದಂತಹ ಭಕ್ತಿಗೀತೆಗಳ ಜೊತೆ ಜೊತೆಗೆ ಸಾಗೋಣ. ಕೇಳಿ ಎಸ್ ಜಾನಕಿಯವರ ಧ್ವನಿಯಲ್ಲಿ ಇರುವಂತಹ ರಂಗನಾಯಕಿ ಚಿತ್ರದ ಹಾಡು.

ಮಾಡುತ್ತೆ, ಮುಂದೆ ದೊಡ್ಡ ಯಶಸ್ಸನ್ನು ನಿನಗೆ ನೀಡುತ್ತೆ. ಹಾಗಾಗಿ ತಾಳ್ಮೆ, ಪರಿಶ್ರಮ, ಶ್ರದ್ಧೆ ಅನ್ನೋದು ಜೀವನದಲ್ಲಿ ನಮಗೆ ಇರಲೇಬೇಕು. ಈ ಮೂರು ಇದ್ದಾಗ ಖಂಡಿತವಾಗಿಯೂ ಯಶಸ್ಸು ನಮ್ಮದಾಗತ್ತೆ. ದೊಡ್ಡ ಯಶಸ್ಸಿಗೆ ತಾಳ್ಮೆ ಹಾಗೆ ಗಟ್ಟಿಯಾದ ಬುನಾದಿ ತುಂಬ ಅಗತ್ಯ ಆಗಿದೆ ಅಂತ ಹೇಳಿ ಜ್ಞಾನಿ ಯುವಕನಿಗೆ ಹೇಳಿ ಕಳಿಸ್ತಾನೆ. ಎಷ್ಟೊಂದು ಚಂದದ ಒಂದು ಕಥೆ ಅಲ್ವಾ ಇದು, ಎಷ್ಟು ಸತ್ಯ. ನಮ್ಮೆಲ್ಲರಿಗೂ ಕೂಡ ನಾವು ಯಾವುದೇ ಒಂದು ಫಲವನ್ನು ಇನ್ಸ್ಟೆಂಟಾಗಿ ಬರಬೇಕು ಅಂತ ಹೇಳಿ ಗಮನಿಸ್ತೀವಿ, ಬಯಸ್ತೀವಿ. ಆದರೆ ನಮ್ಮ ಒಂದು ತಾಳ್ಮೆ ಏನಿದೆ, ಹಾಗೆ ಪರಿಶ್ರಮ ಏನಿದೆ, ಶ್ರದ್ಧೆ ಏನಿದೆ, ಯಾವುದೇ ಒಂದು ಕೆಲಸಕ್ಕೆ ಅದನ್ನು ನೀಡಿದಾಗ ಮುಂದೆ ಅದು ಅತಿ ದೊಡ್ಡ ಯಶಸ್ಸಾಗಿ ನಮಗೆ ವಾಪಸ್ಸು ಬರುತ್ತೆ ಅನ್ನುವಂತಹ ಮಾತಿನೊಂದಿಗೆ ಈಗ ಮತ್ತೊಂದು ಗೀತೆಯನ್ನು ಕೇಳೋಣ. ಎಸ್ ಜಾನಕಿಯವರ ಧ್ವನಿಯಲ್ಲಿ ಇರುವಂತಹ ಈ ಚಂದದ ಗೀತೆ ಹೊಸ ಇತಿಹಾಸ ಚಿತ್ರದ್ದು.

0: ಪ್ರಸಾರವಾದಂತಹ ತಾಳ್ಮೆಯ ಒಂದು ಕಥೆ, ನೀತಿ ಕಥೆ ತುಂಬ ಚೆನ್ನಾಗಿತ್ತು. ತಾಳ್ಮೆ ಅನ್ನೋದು ಸಕಲ ಸಂಕಟವನ್ನು ನಿವಾರಣೆ ಖಂಡಿತವಾಗಿಯೂ ಮಾಡುತ್ತೆ ಅಂತ ಹೇಳಿ ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಬರೀ ಸರ್ಕಾರ ಮಾಡಬೇಕು, ಬೇರೆಯವರು ಮಾಡಬೇಕು, ಇದು ನಮ್ಮ ಕೆಲಸ ಅಲ್ಲ ಅನ್ನುವಂತಹ ಧೋರಣೆ ನಮ್ಮೆಲ್ಲರದು ಕೂಡ ಆಗಿರುತ್ತೆ. ಇದಕ್ಕೆ ಒಗ್ಗುವಂತಹ ಒಂದು ನೀತಿ ಕಥೆ ಹೀಗಿದೆ. ಒಬ್ಬ ರಾಜ ತನ್ನ ಮಂತ್ರಿಗಳಿಗೆ ಹೇಳ್ತಾನೆ, ರಸ್ತೆಯಲ್ಲಿ ತೊಂದರೆ ಆಗೋ ಹಾಗೆ ಎಲ್ಲಾದರೂ ಒಂದು ಕಲ್ಲನ್ನು ಇಟ್ಬಿಡಿ ಅಂತ ಹೇಳಿ. ಅವನ ಆದೇಶದಂತೆ ಒಂದು ಸುಮಾರಾಗಿ ಇರುವಂತಹ ಒಂದು ಕಲ್ಲನ್ನು ತೊಗೊಂಬಂದು ರಸ್ತೆಯ ಮಧ್ಯದಲ್ಲಿ ಇಟ್ಬಿಡ್ತಾರೆ. ಅದರಿಂದ ಎಲ್ರಿಗೂ ತೊಂದರೆ ಆಗ್ತಾ ಇರುತ್ತೆ. ಅಲ್ಲಿ ಓಡಾಡೋರೆಲ್ಲ ಅಯ್ಯೋ ಏನಿದು, ಇಲ್ಲಿ ತೊಗೊಂಬಂದು ಇಟ್ಬಿಟ್ಟಿದ್ದಾರೆ, ಬುದ್ಧಿ ಇಲ್ವಾ ಅಂತ ಹೇಳಿ ಬೈಕೊಂಡು ರಸ್ತೆಯಲ್ಲಿ ಓಡಾಡ್ತಾ ಇರ್ತಾರೆ ವಿನಃ ಆ ಒಂದು ಕಲ್ಲನ್ನು ಸರಿಸುವಂತಹ ಕೆಲಸ ಯಾರೂ ಕೂಡ ಮಾಡೋದಿಲ್ಲ. ಒಂದು ಸಲ ಒಬ್ಬ ತರಕಾರಿ ವ್ಯಾಪಾರ ಮಾಡೋನು ಬರ್ತಾನೆ. ಅವನೇನು ಮಾಡ್ತಾನೆ, ಅಯ್ಯೋ ತೊಂದರೆ ಆಗ್ತಿದೆಯಲ್ಲ, ಎಲ್ರಿಗೂ ತೊಂದರೆ ಕೊಡ್ತಿದೆ ಅಂತ ಹೇಳಿ ಆ ಕಲ್ಲನ್ನು ಎತ್ತಿ ಪಕ್ಕಕ್ಕೆ ಹಾಕ್ತಾನೆ. ಆ ಸಮಯದಲ್ಲಿ ಚಿನ್ನದ ನಾಣ್ಯಗಳು ಇದ್ದಂತಹ ಒಂದು ಚೀಲ ಹಾಗೆ ಒಂದು ಪತ್ರ ಸಿಗುತ್ತೆ. ಈ ಕಲ್ಲನ್ನು ಯಾರು ಎತ್ತಿ ಆ ಕಡೆಗೆ ಹಾಕ್ತಾರೋ ಅವರಿಗೆ ಈ ಒಂದು ಚಿನ್ನದ ನಾಣ್ಯಗಳು ಸೇರುವಂಥದ್ದು ಅಂತ ಹೇಳಿ ಬರೆದಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಒಂದು ಅಭಿಪ್ರಾಯ. ಎಲ್ಲರದ್ದು ಕೂಡ ಆದರೆ ನಾವು ಸರ್ಕಾರವನ್ನು ದೂಷಿಸೋ ಹಾಗೆ ಇರಲ್ಲ. ಅದರಲ್ಲೂ ಕೂಡ ಕಸವನ್ನು ಹಾಕುವಂಥದ್ದು, ಎಲ್ಲಂದ್ರಲ್ಲೇ ಕಸ ಹಾಕ್ಬಿಡ್ತೀವಿ. ಹಾಗೆ ಬಿದ್ದಿರೋ ಕಸ, ಅಯ್ಯೋ ನಾವು ಹಾಕಿದ್ದಲ್ಲ, ಇದನ್ನು ಅವರೇ ಬಂದು ಕ್ಲೀನ್ ಮಾಡಲಿ ಅನ್ನುವಂಥದ್ದು. ಎಷ್ಟೊಂದು ಕೆಲಸಗಳು, ಸರ್ಕಾರಿ ಕೆಲಸಗಳು, ನಮ್ಮ ಸುತ್ತಮುತ್ತಲ ಇರುವಂತಹ ಕೆಲಸಗಳು ಇದೇ ರೀತಿ ನಾವು ಮಾಡಿಬಿಡ್ತೀವಿ. ನಮ್ಮದು ಅನ್ನುವಂತಹ ಒಂದು ಸಿವಿಕ್ ಸೆನ್ಸ್ ಇದ್ದಾಗ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಅಂದರೆ ನಗರ ಸ್ವಚ್ಛವಾಗಿರುತ್ತೆ, ಹಾಗೆ ನಮ್ಮ ಜವಾಬ್ದಾರಿಗಳನ್ನು ನಾವು ಅರ್ತುಕೊಂಡು ನಡ್ಕೊಂಡಾಗ ಊರು ಸುಂದರವಾಗಿರುತ್ತೆ. ಊರು ಚೆನ್ನಾಗಿದ್ದರೆ ದೇಶ ಸುಭಿಕ್ಷ ಆಗುತ್ತೆ ಅಲ್ವಾ ಅನ್ನುವಂತಹ ಈ ಒಂದು ಕಥೆಯೊಂದಿಗೆ ಇಂದಿನ ನಾದಾರ್ಚನೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯಿತು. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಹೇಮಾ ಹರೀಶ್. ಸಮಯ ಸರಿಯಾಗಿ 6:50. ಇನ್ನೀಗ ಕೇಳೋಣ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
2: ಪ್ರಾತಃ ಕಾಲವಾಗದೊಳಗಾಗಿ ಅಕ್ರೂರನು ಕೃಷ್ಣ ಬಲರಾಮರನ್ನು ಕರೆತರುವನು. ಹೌದು, ಇಂದಿಗೆ ನನ್ನ ಶತ್ರು ನಾಶವಾದಂತೆ ಸರಿ.
1: ಇದು ಕಂಸನ ಪಾತ್ರದ ಸಂಭಾಷಣೆ. ಯಾರು ಪಾತ್ರ ವಹಿಸಿದ್ರು ಅಂತ ಕೇಳ್ತೀರಾ? ಆರ್ ನಾಗರತ್ನಮ್ಮ ಅವರದು. ಕಂಸ, ರಾವಣ, ಭೀಮ, ದುರ್ಯೋಧನ ಪಾತ್ರಗಳನ್ನ ಹೆಣ್ಣು ಮಕ್ಕಳು ಮಾಡಬಲ್ಲರು. ಸ್ತ್ರೀವೇಷ ಪುರುಷರು ಹಾಕುವುದಾದರೆ ಪುರುಷನ ವೇಷ ಸ್ತ್ರೀ ಮಾಡಲಾರಳೆ ಅಂತ ಸ್ತ್ರೀ ನಾಟಕ ಮಂಡಳಿಯನ್ನ ಕಟ್ಟಿ ಮಹಿಳೆಯರನ್ನು ಹುರಿದುಂಬಿಸಿದವರು ಮಹಾನ್ ಕಲಾವಿದೆ ಆರ್ ನಾಗರತ್ನಮ್ಮ. ಎಳೆ ವಯಸ್ಸಿನಿಂದಲೇ ರಂಗಭೂಮಿ ಕಡೆ ಸೆಳೆತ. ಚಾಮುಂಡೇಶ್ವರಿ ಸಂಸ್ಥೆ, ಸುಬ್ಬಯ್ಯನಾಯ್ಡು ಅವರ ಸಂಸ್ಥೆ, ಕಂಪನಿ ನಾಟಕಗಳು

0: ಶರಣಯ್ಯ ಮಿತ್ರ ಮಂಡಳಿ ಹೀಗೆ ಹಲವಾರು ಸಂಸ್ಥೆಗಳ ಮೂಲಕ ರಾಜ್ಯದಾದ್ಯಂತ ಸಂಚರಿಸಿ ರಂಗನಾಟಕ ಪ್ರದರ್ಶನಗಳಲ್ಲಿ ವಿಜೃಂಭಿಸಿದ ಕಲಾವಿದೆ. ಚಲನಚಿತ್ರಗಳಲ್ಲೂ ನಟಿಸಿದರು. ಶ್ರೀ ಸ್ತ್ರೀ ನಾಟಕ ಮಂಡಳಿ ಹುಟ್ಟಿದ್ದು ಹೇಗೆ? ನಾಗರತ್ನಮ್ಮನವರೇ ಹೇಳಿದ್ದಾರೆ, ಕೇಳೋಣ.
1: ಮೈಸೂರಿನಲ್ಲಿ ಒಬ್ರು ಅಂಬುಜಮ್ಮ ಅಂತಿದ್ರು, ಅವರಿಗೆ ನಾಟಕದ ಮೇಲೆ ಒಂದು ಅಭಿಮಾನ. ನಾವು ಈ ಥರ ಒಂದು ಹೊಸದಾಗಿ ಒಂದು ನಾಟಕ ಆಡಬೇಕು ಅಂತ ಇದ್ದೀವಿ, ಈ ಥರ ಮಾಡಬೇಕು ಅಂತ ಹೇಗೆ ಅಂದರು. ಅದಕ್ಕೆ ನಿಮ್ಮಿಷ್ಟ ನೋಡಿ ಅಂತಂದೆ. ಅದಕ್ಕೆ ಸರಿಯಾಗಿ ಈ ಗುಬ್ಬಿ ಕಂಪ್ನಿಲೊಬ್ಬರು ದೊರಸ್ವಾಮಿ ಅಂತ ಒಬ್ಬರು ಇದ್ರು. ಆ ಮನುಷ್ಯ ಇವ್ರನ್ನೆಲ್ಲ ಹೆಣ್ಮಕ್ಳನ್ನೆಲ್ಲ ಸೇರಿಸಿ ಒಂದು ನಾಟಕನ ಪ್ರಾಕ್ಟೀಸ್ ಮಾಡಬೇಕು, ಅಭ್ಯಾಸ ಮಾಡಿಸೋಣ, ಕೃಷ್ಣ ಯಾವ್ದು ತೊಗೊಳಿದ್ರು ಕೃಷ್ಣ ಗಾಡಿ ತೊಗೊಳೋಣ ಅಂದರು. ಸರಿ ಮಾಡಿ ಅಂತಂದು. ಸರಿ ಆಮೇಲೆ ನೀವು ಇದ್ರಲ್ಲಿ ಪಾತ್ರ ಮಾಡಬೇಕು ಅಂದರು. ಅಯ್ಯೋ, ಸದ್ಯ ನಾನು ಗಂಡು ಪಾತ್ರ ಮಾಡೋದು, ಇವತ್ತಿನವರೆಗೂ ಬರೀ ಹೆಣ್ಣು ಪಾತ್ರಗಳನ್ನ ಮಾಡ್ಕೊಂಡು ಬಂದಿದ್ದೀನಿ, ಅದು ನನಗೆ ಕಷ್ಟ ಆಗುತ್ತಮ್ಮ ಅಂದೆ. ಸರಿ ಆದುರ್ಸ್ವಾಮಿ ಅವರೆಲ್ಲ, ಸರಿ ಇಲ್ಲ ಇಲ್ಲ ನೀನಾಗು ನೀ ಮಾಡ್ತೀಯ ಅಂದ್ಬಿಟ್ಟು ಮೊದಲು ಕೃಷ್ಣ ಮಾಡು ಅಂದರು. ಸರಿ ಆಮೇಲೆ ಅರ್ಜುನ ಮಾಡು ಅಂದರು. ಕಡೆಗೆ ಏನು ಮಾಡಿಬಿಟ್ರು, ಯಾವುದು ಬೇಡ, ಎರಡು ಸರಿ ಇಲ್ಲ, ಭೀಮನ ಪಾತ್ರ ಮಾಡಿಸೋಣ ಅಂತ ಅವರಿಬ್ಬರು ನಿರ್ಧಾರ ಮಾಡಿಕೊಂಡ್ರು. ಸರಿ, ಅವಾಗ ಭಾಳ ಬಲವಂತವಾಗಿ ನನ್ನನ್ನು ಭೀಮನ ಪಾತ್ರಕ್ಕೆ ಒಪ್ಪಿಸಿದ್ರು. ಆಮೇಲೆ ನನ್ನ ಮನೆಯೊಳಗೆ ಇದಕ್ಕೆ ಆಕ್ಷೇಪಣೆ ಆಯಿತು. ನಮ್ಮ ತಾಯಿ ಇದ್ದವರು, ಏನು ನೀನು ಇಷ್ಟು ಒಳ್ಳೆ ಹೆಸರು ತೊಗೊಂಡು ನೀನು ಏನಾದ್ರು ಮರ್ಯಾದೆಗೆ ಕಳ್ಕೊಬೇಡ ಅಂತ ಅಂದರು. ಆದರೆ ನನಗೇನು ಅಂದರೆ, ಒಂದು ಮಾತು ಕೊಟ್ಬಿಟ್ಟ ಮೇಲೆ ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ನನ್ನ ಕೈಲಾಗ್ತಾ ಇರಲಿಲ್ಲ. ಚಾಮುಂಡೇಶ್ವರಿ ಕಂಪ್ನಿಯೊಳಗೆ ಭೀಮನ ಪಾತ್ರ ಮಾಡ್ತಾ ಭೀಮನ್ ಕೃಷ್ಣಮೂರ್ತಿ ರಾಯರು ಅಂತಿದ್ರು, ಅವ್ರ ಹೆಸರು ಭೀಮ ಕೃಷ್ಣಮೂರ್ತಿ ರಾಯರು ಅಂತಲೇ ಆ ಮನುಷ್ಯ ಪಾತ್ರ ಮಾಡ್ತಾ ಇದ್ದಿದ್ದನ್ನು ಚೆನ್ನಾಗಿ ನನಗೆ ಮನಸ್ಸಿನಲ್ಲಿತ್ತು. ಸರಿ, ಅದಂತ ಇವರು ಪಾತ್ರ ಹೇಳ್ಕೊಡೋರು. ಆದರೆ ನನಗೆ ಏನಾಗುತ್ತೆ ಅಂದರೆ, ಈ ಪ್ರಾಕ್ಟೀಸ್ ಮಾಡುವಾಗ, ಅಭ್ಯಾಸ ಮಾಡುವಾಗ, ರಿಹರ್ಸಲ್ ಮಾಡಿ ಇಲ್ಲೇ ಮಾಡಿ ಎಲ್ಲರೆದುರಿಗೂ ಅಂತಾರೆ, ನನಗೆ ಅದು ಮಾತ್ರ ಬರ್ತಾ ಇರಲಿಲ್ಲ. ಸುಮ್ಮನೆ ಮಾತು ಗಟ್ಟಿ ಮಾಡೋವನೇ ಹೊರತು ಅಭಿನಯ ಸಹಿತವಾಗಿ ನಾನೇನು ಮಾಡ್ತಾ ಇರಲಿಲ್ಲ. ಇದು ಅವಳು ಏನು ಮಾಡಿದ್ರು, ಆಕೆ ಮಂಡ್ಯದಲ್ಲಿ ಇಟ್ಕೊಂಬಿಟ್ರು ನಾಟಕನ, ಡೇಟು ಫಿಕ್ಸ್ ಮಾಡಿಬಿಟ್ರು. ನಾನು ಇನ್ನೂ ಅದನ್ನು ಪಾತ್ರ ಬಾಯಿಗೆ ಕಲ್ತಿರಲಿಲ್ಲ. ಸರಿ, ಅಕ್ಕಪಕ್ಕದವ್ರಲ್ಲ, ಏನು ಇವಳು ಇನ್ನೂ ಪುಸ್ತಕ ಇಟ್ಕೊಂಡೆ ಪಾತ್ರ ಮಾಡ್ತಾ ಇದ್ದಾರಲ್ಲ, ಇವಳು ಏನು ಮಾಡ್ತಾಳೆ ನಾಡಿದ್ದು ನಾಟಕದಲ್ಲಿ ಪಾತ್ರನ, ಭೀಮನ ಪಾತ್ರನ ಅಂತ ಎಲ್ಲರೂ ಅಂದರು. ನನಗೂ ಒಂದು ಸ್ವಲ್ಪ ಭಯವಾಗಿತ್ತು. ನಾನು ದೇವ್ರನ್ನ ಹರಿಸ್ಕೊಂಡ್ಬಿಟ್ಟಿದ್ದೆ, ಸ್ವಾಮಿ ಹೋಗಲಿ ನಾಟಕ ತಪ್ಪು ಹೋಗ್ಬಿಡಲಿ ನಿಂತು ಹೋಗಲಿ ಅಂತ. ಅದೇನೋ ಕಾರಣದಿಂದ ಅವತ್ತು ನಾಟಕ ನಿಂತ್ಕೊಂಡ್ಬಿಡ್ತು, ತಪ್ಪು ಬಿಡು ಅಂದ್ಕೊಂಡು ಮನಸ್ಸು ಗಟ್ಟಿ ಮಾಡ್ಕೊಂಡು ಇದ್ದೆ. ಆದರೆ ಆಕೆ ಹಠ ಬಿಡಲಿಲ್ಲ. ತಿರುಗಿ ಇನ್ನೊಂದು ವಾರ ಒಂದು ದಿವಸ ಬಿಟ್ಟು ನಾಟಕ ಇಟ್ಕೊಂಡ್ಬಿಟ್ರು. ಹೇಳಿದ್ಮೇಲೆ ಎಲ್ಲ ಮನಸ್ಸನ್ನು ಇಟ್ಕೊಂಡು, ಸರಿ ಮಂಡ್ಯದಲ್ಲಿ ನಾಟಕ ಪ್ರಾರಂಭ, ದೇವಸ್ಥಿತಿ ಮಾಡ್ತಾ ಇದ್ದಾರೆ, ಭಯ ಏನಾಗುತ್ತೋ ಏನಾಗುತ್ತೋ ಅನ್ನೋ ಒಂದು ಭಯ ಇದ್ದೇ ಇತ್ತು. ಹೊಡೆದ್ರು ಬೆಲ್ ಹೊಡೆದ್ರು, ಮೂರನೇ ಬೆಲ್ಲು ಪರದೆ ಎತ್ತುವಾಗಲೇ ಮೊದಲೇ ದೊಡ್ಡ ದರ್ಬಾರು, ದರ್ಬಾರಲ್ಲಿ ಧನರಾಯ, ದ್ರೌಪದಿ, ಅರ್ಜುನ, ಎಲ್ಲ ಕೃಷ್ಣ ಎಲ್ಲ ಇರುವಂಥ ಒಂದು ಆ ದೃಶ್ಯದೊಳಗೆ ಮೊದಲು ಭೀಮ ಕೂತಿದ್ದವನು ಎದ್ದು ಬಂದು ಮಾತಾಡ್ತಾನೆ. ಆ ಗೌನ್ ಒಂದು ಸತಿ ಎಡಗಡೆಯಿಂದ ಒಂದು ತರಹ ಜೋಕ್ನಲ್ಲಿ ಹಿಂದಕ್ಕೆ ಒದರು, ಅದೊಂದು ಇದಿಟ್ಕೊಂಡಿದೆ ಏನೋ ನೋಡಿದ್ದೆ ಎಲ್ಲರೂ ಈ ಕಾಣಿಂದ ಒಂಥರ ಮಾಡಿದೆ. ಆ ತಕ್ಷಣವೇ ಜನಗಳೆಲ್ಲ ಏನು ನಾಕಾಣಿ ಕ್ಲಾಸ್ ಆವಾಗ ನಾಕಾಣಿ ಇದ್ದಿದ್ದು ಏನು ಪಟ ಪಟ ಪಟ ಪಟ ಅಂತ ಚಪ್ಪಾಳಿಗಳು ಹೊಡೆದ್ಬಿಟ್ರು. ಹಾಗೆ ಸ್ವಲ್ಪ ಧೈರ್ಯ ಬಂದ್ಬಿಡ್ತು ನನಗೆ, ಓ ಪರವಾಗಿಲ್ಲ ಅಂದ್ಬಿಟ್ಟು ಪೂರ್ತಿ ಮಾತನಾಡಿದೆ. ಆ ಮಧ್ಯದಲ್ಲಿ ಎರಡು ಮೂರು ಸತಿ ನನಗೆ ಒನ್ಸ್ ಮೋರು ಕ್ಲಾಸ್ಗಳು ಭಾಳ ಬಿತ್ತು. ಅವರೇನು ಮಾಡಿಬಿಟ್ರು, ನನ್ನನ್ನು ಬಂದು ಹೇಳ್ಕೊಂಡ್ರು, ಇಲ್ಲ ನೋಡು ಇದು ಒಳ್ಳೆ ಹೆಸರು ಬಂದಿದೆ, ನಿಜವಾಗ್ಲೂ ಇದು ನಾಟಕ ಆಡೋಣ, ನಾಟಕ ಕಂಪ್ನಿ ಮಾಡೋಣ. ಹಾಗೆ ಅಂದು, ಅಯ್ಯೋಯ್ಯೋ ಇದೇನಪ್ಪ ನೀವು ಈ ಥರ ಮಾತಾಡ್ತೀಯಾ, ಸದ್ಯ ನಾನು ಮಾಲೀಕರ ಹತ್ರ ಸಂಬಳ ತೊಗೊಂಡು ಕೆಲಸ ಮಾಡೋದೇ ನನ್ನ ಅಭ್ಯಾಸ, ಅವ್ರ ಕಷ್ಟಗಳನ್ನೆಲ್ಲ ನಾನು ನೋಡಿದ್ದೀನಿ ಆಯ್ತಾ, ಅಂಥದ್ದು ನಾನು ಬೇರೆ ಮಾಲೀಕಳಾಗಿ ಬೇಡಪ್ಪ ಸದ್ಯ ಬೇಡ, ಇದು ಇದು ಬೇಡ ದೊರಸ್ವಾಮಿಗಳೇ ಯಾಕೆ ಹಿಂಗೆ ಮಾಡ್ತೀರಾ ನೀವು ಒಂದೇ, ಇಲ್ಲ ಇಲ್ಲ ನಾವು ಅಂದರು. ತಿಪ್ಟೂರು ಕ್ಯಾಂಪು 11 ನಾಟಕ ಒಪ್ಕೊಂಬಂದ್ಬಿಟ್ರು ಕಾಂಟ್ರಾಕ್ಟ್ನ, ಇಲ್ಲ ಇಲ್ಲ ಹಿಂಗೆ ಮಾಡಲೇಬೇಕು, ಏನು ದೊರಸ್ವಾಮಿ ಈ ಥರ ಮಾಡ್ತಿದ್ದೀರಾ ಅಂತ. ಸರಿ ಈ ಸತಿ ಮಾಡ್ಬಿಡ್ತೀನಿ ನಾನು, ಆಮೇಲೆ ಮಾಡೋಲ್ಲ. ಸರಿ ಅಂದರು ಅವ್ರೇನು ಮಾಡಿಬಿಟ್ರು, ಜ್ಯೋತಿಷನ ಹತ್ರ ಹೋಗಿ ಶ್ರೀ ಸ್ತ್ರೀ ನಾಟಕ ಮಂಡಳಿ ಅಂತ ಬೋರ್ಡ್ ಇದು ಬರೆಸ್ಕೊಂಡು ನಾಗರತ್ನಮ್ಮನ ಹೆಸರು ಇದು ಸರಿಯಾಗಿದೆ ಅಂತ ಅದು ತಂದೇ ಬಿಟ್ರು, ತಂದು ಬೋರ್ಡ್ ಹಾಕಿಸ್ಬಿಟ್ರು, ನಾಗರತ್ನಮ್ಮ ಶ್ರೀ ಸ್ತ್ರೀ ನಾಟಕ ಮಂಡಳಿ ಅಂತ ಅಂದ್ಬಿಟ್ಟು.
0: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ರಂಗಭೂಮಿ ಕಲಾವಿದೆ ಆರ್ ನಾಗರತ್ನಮ್ಮ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕ ಕೃಷ್ಣ ಪ್ರಸಾದೋಪಾಧ್ಯಾಯ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ನವದೆಹಲ್ಯಾಂ ಸೈಪ್ರಸ್ ದೇಶಸ್ಯ ರಾಷ್ಟ್ರಪತಿನಾ ನಿಕೋಸ್ ಕ್ರಿಸ್ಟೋಡಾಲಿಡ್ಸ್ ಇತ್ಯನೇನ ಸಹ ವಾರ್ತಾಲಾಪಂ ಕರಿಷ್ಯತಿ. ಶ್ರೀ ಕ್ರಿಸ್ಟೋಡಾಲಿಡ್ಸ್ ಇತ್ಯಶಃ ಹ್ಯಃ ನವದೆಹಲಿಂ ಪ್ರಾಪ್ತವಾನ್. ವಿಮಾನಸ್ಥಾನಕ್ಕೆ ಕೇಂದ್ರೀಯ ಮಾರ್ಗ ಪರಿವಹನ ರಾಜಮಾರ್ಗ ರಾಜ್ಯಮಂತ್ರಿ ಅಜಯ್ ಟಮ್ಟಾ ಇತ್ಯನೇನ ತಸ್ಯ ಸ್ವಾಗತಂ ಕೃತಂ. ಸಹ ಮುಂಬೈನಗರಂ ಅಪಿ ಗತವಾನ್. ಪ್ರಧಾನಮಂತ್ರಿ ಮೋದಿ ಸೈಪ್ರಸ್ ದೇಶಸ್ಯ ರಾಷ್ಟ್ರಪತಿ ಚ ಪರಸ್ಪರ ಹಿತಸ್ಯ ವಿಭಿನ್ನೇಷು ಕ್ಷೇತ್ರೇಷು ದ್ವಿಪಾಕ್ಷಿಕ ಸಹಕರಣಂ ಸುದೃಢಂ ಕರ್ತುಂ ಚರ್ಚಾಂ ಕರಿಷ್ಯತಃ. ವಾರ್ತಾ

ಅನಂತರಂ ಅನೇಕೇಷು ಸಂಧಿಪತ್ರೇಷು ಹಸ್ತಾಕ್ಷರಾಣಿ ವಿನಿಮಯಂಚ ಭವಿಷ್ಯತಿ. ಶ್ರೀ ಮೋದಿ ಅತಿಥಿ ವಿಶೇಷಸ್ಯ ಸಮ್ಮಾನಾರ್ಥಂ ಭೋಜಸ್ಯ ಆಯೋಜನಂ ಕರಿಷ್ಯತಿ. ಸೈಪ್ರಸ್ ದೇಶಸ್ಯ ರಾಷ್ಟ್ರಪತಿಃ ಅದ್ಯ ಸಾಯಂಕಾಲೆ ರಾಷ್ಟ್ರಪತಿ ಭವನೆ ರಾಷ್ಟ್ರಪತಿನಾ ದ್ರೌಪದಿ ಮುರ್ಮು ಇತ್ಯನೆಯಾ ಸಹಾಪಿ ಮಿಲಿಷ್ಯತಿ. ಕೇಂದ್ರೀಯ ವಾಣಿಜ್ಯೋದ್ಯೋಗ ಮಂತ್ರಿ ಪಿಯೂಷ ಗೋಯಲಃ ಅದ್ಯ ಅವದತ್ ಯತ್ ವಿಶ್ವಂ ಭಾರತದೇಶಂ ವಿಶ್ವಸನೀಯ ಸಹಭಾಗಿ ರೂಪೇಣ ಪಶ್ಯತೀತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ವರ್ಯಸ್ಯ ಪಂಚರಾಷ್ಟ್ರಾಣಾಂ ಯಾತ್ರಾಯಾಃ ವಿಷಯೆ ನವದೆಹಲ್ಯಾಂ ವಾರ್ತಾಹರಾನ್ ಸಂಬೋಧಯನ್ ಶ್ರೀ ಗೋಯಲಃ ಅವದತ್ ಯತ್ ಇಯಂ ಯಾತ್ರಾ ಸಮಾಜಸ್ಯ ಪ್ರತ್ಯೇಕ ವರ್ಗಾಯ ಲಾಭಸ್ಯ ಪ್ರತ್ಯಾಭೂತಿಂ ಕರೋತೀತಿ. ಸಹ ಅವದತ್ ಯತ್ ಪ್ರಧಾನಮಂತ್ರಿ ಮಂಡಲಸ್ಯ ಭ್ರಮಣೇನ ಪ್ರತೀಯತೆ ಯತ್ ಭಾರತಂ ವೈಶ್ವಿಕಸ್ತರೆ ದೃಢತಯಾ ಸ್ಥಿತಂ ಅಸ್ತಿತಿ. ಸಹ ಏಕಸ್ಯ ಪ್ರಶ್ನಸ್ಯೋತ್ತರೆ ಅವದತ್ ಯತ್ ರಾಹುಲ ಗಾಂಧಿನಃ ನಕಾರಾತ್ಮಕ ರಾಜನೀತೇ ಕಾರಣಾತ್ ಜನಾಃ ನಿರ್ವಾಚನೆ ಕಾಂಗ್ರೆಸೇತಿ ದಲಂ ನಿರಾಕೃತವಂತಃ. ಪಶ್ಚಾತ್ ಅನ್ಯಸ್ಮಿನ್ ಕಾರ್ಯಕ್ರಮೆ ಶ್ರೀ ಗೋಯಲಃ ಅವದತ್ ಯತ್ ಭಾರತಂ ಅಮೆರಿಕಾಂಚ ಸ್ವಾಭಾವಿಕ ಸಹಭಾಗಿ ರೂಪೇಣ ಕಾರ್ಯಂ ಕುರ್ವಂತೌ ಸ್ತಃ. ಪ್ರೌದ್ಯೋಗಿಕೀ ನವಾನ್ವೇಷಣಂ ರಕ್ಷಾ ಡಿಜಿಟಲ್ ದತ್ತಾಂಶ ಕೇಂದ್ರಾಣಿ ಕ್ವಾಂಟಮ್ ಕಂಪ್ಯೂಟಿಂಗ್ ಅಥ ಚಿಕಿತ್ಸೋಪಕರಣಾದಿಷು ಕ್ಷೇತ್ರೇಷು ಪರಸ್ಪರಂ ಪೂರಕರೂಪೇಣ ಕಾರ್ಯಂ ಕುರುತಶ್ಚೇತಿ. ಅಷ್ಟಮಃ ಭಾರತ ಫ್ರಾನ್ಸ್ ಸಮುದ್ರೀಯ ಸಹಕಾರ ಸಂವಾದಃ ಬುಧವಾಸರೆ ಪ್ಯಾರಿಸ್ ನಗರೆ ಆಯೋಜಿತಃ. ಚರ್ಚಾಯಾಂ ಅವೈಧ ಸಮುದ್ರೀಯ ಗತಿವಿಧೀನಾಂ ಪ್ರತಿರೋಧಾಯ ಪರಿಚಾಲನ ಸಹಕಾರಂ ಸುದೃಢಂ ಕರ್ತುಂ ಉಭಯೋಃ ದೇಶಯೋಃ ಸಹಭಾಗಿತ್ವ ಪ್ರತಿಬದ್ಧತಾಂ ಪ್ರತಿ ಅವಧಾನಂ ದತ್ತಂ. ಸಶಸ್ತ್ರ ಲುಂಠನಂ ಸಾಗರೀಯ ಆತಂಕವಾದಃ ಮಾದಕದ್ರವ್ಯಾಣಾಂ ಕ್ರಯ ವಿಕ್ರಯಣಂ ಅವೈಧಂ ಅನಿರ್ದಿಷ್ಟಂ ಅಥ ಅನಿಯಂತ್ರಿತ ಮತ್ಸ್ಯಪಾಲನಂ ಅಪಿ ಚ ಅನ್ಯಾನಿ ಸಾಗರೀಯ ಸಂಕಟಾನಿ ಚಾಪಿ ಚರ್ಚಿತಾಃ. ಕೋಲ್ಕತ್ತಾ ಉಚ್ಚ ನ್ಯಾಯಾಲಯನ ಆರ್ ಜಿ ಕರ್ ಚಿಕಿತ್ಸಾ ಮಹಾವಿದ್ಯಾಲಯ ಬಲಾತ್ಕಾರ ಹತ್ಯಾ ಪ್ರಕರಣಸ್ಯ ಅನ್ವೇಷಣಾರ್ಥಂ ವಿಶೇಷ ಅನ್ವೇಷಣ ದಳಸ್ಯ ಸ್ಥಾಪನಾ ಕೃತಾಸ್ತಿ. ತ್ರಿಸದಸ್ಯೀಯಸ್ಯ ಎಸ್ಐಟಿ ಇತ್ಯಸ್ಯ ನೇತೃತ್ವಂ ಕೇಂದ್ರೀಯಾನ್ವೇಷಣ ವಿಭಾಗಸ್ಯ ಪೂರ್ವಕ್ಷೇತ್ರಸ್ಯ ಸಂಯುಕ್ತ ನಿದೇಶಕಃ ಭವಿಷ್ಯತಿ. ನ್ಯಾಯಾಲಯಃ ಜೂನ್ ಮಾಸಸ್ಯ ಪಂಚವಿಂಶತಿಃ ದಿನಾಂಕಾತ್ ಪೂರ್ವಂ ಸ್ವಪ್ರತಿವೇದನಂ ದಾತುಂ ದಲಂ ಆದಿಷ್ಟವಾನ್. ಎನ್ಇಇಟಿ ಪರೀಕ್ಷಾಪತ್ರ ಸ್ರಾವ ಪ್ರಕರಣಸ್ಯ ಪ್ರಮುಖ ವಿಕಾಸೆ ಲಾತೂರನಗರಸ್ಯ ಬಾಲರೋಗ ಚಿಕಿತ್ಸಕಃ ಡಾಕ್ಟರ್ ಮನೋಜ ಶಿರುರೆ ಇತ್ಯೇಷಃ ಕೇಂದ್ರೀಯಾನ್ವೇಷಣ ವಿಭಾಗೇನ ಗೃಹೀತಃ ಇತಿ ಕಥ್ಯತೆ. ಸೂತ್ರಾನುಗುಣಂ ಡಾಕ್ಟರ್ ಶಿರುರೆ ಇತ್ಯೇಷಃ ಸ್ವಪುತ್ರ್ಯೈ ಎನ್ಇಇಟಿ ಪರೀಕ್ಷಾಯಾಃ ಪ್ರಶ್ನಪತ್ರಂ ಅಕೃಣೋದಿತಿ ಅನ್ವೇಷಣ ಸಂಸ್ಥಾಃ ಶಂಕಯಂತಿ. ಏಕೋನವಿಂಶತ್ಯುತ್ತರ ದ್ವಿಸಹಸ್ರತಮ ವರ್ಷಸ್ಯ ಪುಲ್ವಾಮಾ ಆತಂಕವಾದ ಆಕ್ರಮಣಸ್ಯ ಸೂತ್ರಧಾರತ್ವೇನ ವಿಶ್ವಸಿತಃ ಹಮ್ಜಾ ಬುರ್ಹಾನ್ ನಾಮಕಃ ಆತತಾಯಿ ಪಾಕಿಸ್ತಾನ ಅಧಿಕೃತ ಕಾಶ್ಮೀರಿ ಅಜ್ಞಾತ ಭುಷುಂಡಿಧಾರಿಭಿಃ ನರಕಂ ಪ್ರತಿ ಪ್ರಯಾತಿತಃ. ಭಾರತೀಯ ಋತು ವಿಜ್ಞಾನ ವಿಭಾಗೇನ ಶ್ವಃ ಉತ್ತರ ಪ್ರದೇಶ ಮಧ್ಯಪ್ರದೇಶ ವಿದರ್ಭ ಪ್ರದೇಶ ಚ ಉಷ್ಣತರಂಗ ತೀವ್ರತರ ಉಷ್ಣತರಂಗಸ್ಯ ಸ್ಥಿತಿಃ ಭವಿಷ್ಯತಿ ಮತ್ವಾ ರಕ್ತ ಸೂಚನಾ ಘೋಷಿತಾ. ದಿಲ್ಲಿ ಹರಿಯಾಣ ಚಂಡೀಗಢ ತಟೀಯ ಆಂಧ್ರಪ್ರದೇಶ ಅಪಿ ಏತಾದೃಶೀ ಸ್ಥಿತಿಃ ಭವಿತುಮರ್ಹತಿ. ಐಪಿಎಲ್ ಕ್ರಿಕೆಟ್ ಕ್ರೀಡಾಚಕ್ರೆ ಗುಜರಾತ್ ಟೈಟನ್ಸ್ ಇತಿ ದಲೇನ ಗತರಾತ್ರೌ ಅಹಮದಾಬಾದ್ ನಗರಸ್ಯ ನರೇಂದ್ರ ಮೋದಿ ಕ್ರೀಡಾಂಗಣೆ ಚೆನ್ನೈ ಸೂಪರ್ ಕಿಂಗ್ಸ್ ದಲಂ ಏಕೋನವತಿಃ ಧಾವನಾಂಕೈಃ ಪರಾಜಿತಂ. ಗುಜರಾತ್ ಟೈಟನ್ಸ್ ಇತ್ಯನೇನ ಸ್ಥಾಪಿತಸ್ಯ ತ್ರಿಂಶದಧಿಕ ದ್ವಿಶತ ಧಾವನಾಂಕಾನಾಂ ಲಕ್ಷ್ಯಸ್ಯ ಅನುಸರಣಂ ಕುರ್ವತ್ ಚೆನ್ನೈ ಸೂಪರ್ ಕಿಂಗ್ಸ್ ಇತಿ ದಲಂ ಪ್ರಾಯಃ ಮಧ್ಯ ಚತುರ್ದಶ ಕಂದುಕ ಕ್ಷೇಪಣ ಚಕ್ರೇಷು ಚತ್ವಾರಿಂಶದಧಿಕೈಕಶತಂ ಧಾವನಾಂಕಾನ್ಯೇವ ವಿರಚಯತ್ ಇತಿ ವಾರ್ತಾಃ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಮ್ಯಾಜಿಕಲಿ ಆಲ್ವೇಸ್ ಯೋರ್ಸ್ ಎಫ್ಎಂ ರೇನ್ಬೋ 101.3 ಟ್ಯೂನ್ ಮಾಡಿದಿರಿ. ಸಮಯ 7:20 ಸ್ಟುಡಿಯೋದಲ್ಲಿ.
2: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन-जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
3: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ May 22-24 ಅಮಾನಿಕೆರೆಯ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಬೆಳಗ್ಗೆ 10:00-6:00 ಕಾಸಿಯಾ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ನೀವು ಭಾಗವಹಿಸಿ ಯಶಸ್ವಿಗೊಳಿಸಿ.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂ ನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಇದೇ ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಂದರ್ ನಾಗ್, ತಾಯಿಯ ಮಾನಸಿಕ ಆರೋಗ್ಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

0: ಟ್ಯೂನ್ ಮಾಡಿದ್ರಿ ಎಫ್ಎಂ ರೈನ್ಬೋ 101.3. ಸಮಯ 7:05. ಇನ್ನೀಗ ಪ್ರದೇಶ ಸಮಾಚಾರ.
1: ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ 6ನೇ ಆವೃತ್ತಿಯ ಯುವ ವಿಜ್ಞಾನಿ ಕಾರ್ಯಕ್ರಮ ಇಂದು ಬೆಂಗಳೂರಿನಲ್ಲಿ ಸಂಪನ್ನ. 50,000 ಅಧಿಕ ವನವಾಸಿ ಕುಟುಂಬಗಳಿಗೆ ಪೌಷ್ಟಿಕ ಆಹಾರ ಪೂರೈಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಧಾರವಾಡದ ಮಾವು ಬೆಳೆಗಾರರ ಬಳಗದಿಂದ ಸಾವಯವ ಮಾವು ಮೇಳ. ಆಕಾಶವಾಣಿಗೆ 90, ಆಕಾಶವಾಣಿ ಮೈಸೂರು ಕೇಂದ್ರದ ಬಾನುಲಿ ಬರವಣಿಗೆ ಕಾರ್ಯಾಗಾರ ಯಶಸ್ವಿ.

0: ಈಗ ವಾರ್ತೆಗಳ ವಿವರ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ದೇಶದ ವಿವಿಧ ರಾಜ್ಯಗಳ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ವಿಜ್ಞಾನದ ಕುರಿತು ಮಾಹಿತಿ ನೀಡಲು ಆಯೋಜಿಸಿದ್ದ 6ನೇ ಯುವಿಕಾ ಯುವ ವಿಜ್ಞಾನಿ ಕಾರ್ಯಕ್ರಮ ಇಂದು ಸಂಪನ್ನಗೊಳ್ಳಲಿದೆ. ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರ ಸೇರಿದಂತೆ ದೇಶದ ವಿವಿಧ 9 ಇಸ್ರೋ ಕೇಂದ್ರಗಳಲ್ಲಿ ಯುವ ವಿಜ್ಞಾನಿ ಕಾರ್ಯಕ್ರಮ ಯುವಿಕಾದಡಿ 9ನೇ ತರಗತಿ ಉತ್ತೀರ್ಣರಾದ 1320 ವಿದ್ಯಾರ್ಥಿಗಳಿಗೆ ಕಳೆದ 5 ಆವೃತ್ತಿಗಳಲ್ಲಿ 2 ವಾರಗಳ ವಸತಿ ಸಹಿತ ತರಬೇತಿ ನೀಡಲಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ಯುವಿಕಾ ಕುರಿತು ಮಾಹಿತಿ ನೀಡಿದ್ದಾರೆ ಇಸ್ರೋದ ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರದ ಹಿರಿಯ ವಿಜ್ಞಾನಿ ಡಾ ಬಿಆರ್ ನಾಗೇಂದ್ರ.
1: ಭಾರತದ 28 ರಾಜ್ಯಗಳು ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳ 450 ವಿದ್ಯಾರ್ಥಿಗಳಿಗೆ ಈಗ ತರಬೇತಿಯನ್ನು ಕೊಡಲಾಗುತ್ತಿದೆ. ಕ್ಯಾಚ್ ದೆಮ್ ಯಂಗ್, ಚಿಕ್ಕ ವಯಸ್ಸಿನಲ್ಲಿಯೇ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಸೂಕ್ತ ಅವಕಾಶವನ್ನು ನೀಡುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಭಾರತದ ಪ್ರತಿ ರಾಜ್ಯದಿಂದಲೂ ಸುಮಾರು 10-15 ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ದೇಶದ ವಿವಿಧೆಡೆ ಇರುವ 9 ಇಸ್ರೋ ಕೇಂದ್ರಗಳಲ್ಲಿ ಒಟ್ಟು 450 ವಿದ್ಯಾರ್ಥಿಗಳಿಗೆ ಈ ವರ್ಷ ಯುವಿಕಾ ತರಬೇತಿಯನ್ನು ನೀಡಲಾಗುತ್ತಿದೆ. ಬೆಂಗಳೂರಿನಲ್ಲಿರುವ ಯುಆರ್ ರಾವ್ ಉಪಗ್ರಹ ಕೇಂದ್ರವು ಇಸ್ರೋ ಸಂಸ್ಥೆಯ ಒಂದು ಅಂಗಸಂಸ್ಥೆಯಾಗಿದೆ. ಪ್ರಸ್ತುತ ವರ್ಷದಲ್ಲಿ ಈ ಕೇಂದ್ರವು ಅಸ್ಸಾಂ, ಬಿಹಾರ್, ಕರ್ನಾಟಕ ರಾಜ್ಯಗಳ ಹಾಗೂ ಕೇಂದ್ರಾಡಳಿತ ಪ್ರದೇಶವಾದ ದಾದ್ರಾ, ನಗರ್ ಹವೇಲಿ, ದಮನ್ ದಿಯು ಪ್ರದೇಶಗಳ ವಿದ್ಯಾರ್ಥಿಗಳಿಗೆ ಯುವಿಕಾ ತರಬೇತಿಯನ್ನು ನೀಡುತ್ತಿದೆ. ಯುವಿಕಾ ಕಾರ್ಯಕ್ರಮದಲ್ಲಿ ಬಾಹ್ಯಾಕಾಶ ವಿಜ್ಞಾನ ಹಾಗೂ ತಂತ್ರಜ್ಞಾನ, ಉಪಗ್ರಹ ಹಾಗೂ ರಾಕೆಟ್ಗಳ ಬಗ್ಗೆ ತರಗತಿಗಳನ್ನು ನಡೆಸಲಾಗುತ್ತದೆ. ಇಸ್ರೋ ಸಂಸ್ಥೆಯ ವಿವಿಧ ಪ್ರಯೋಗಾಲಯಗಳಿಗೆ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗಿ ಅಲ್ಲಿ ಹೇಗೆ ಸಂಶೋಧನೆಗಳನ್ನು ನಡೆಸಲಾಗುತ್ತದೆ, ಉಪಗ್ರಹ ಹಾಗೂ ರಾಕೆಟ್ಗಳನ್ನು ನಿರ್ಮಿಸುವ ವಿಧಾನವನ್ನ ಪ್ರತ್ಯಕ್ಷವಾಗಿ ವಿದ್ಯಾರ್ಥಿಗಳಿಗೆ ತೋರಿಸಲಾಗುತ್ತದೆ. ವಿಜ್ಞಾನದ ಹಲವು ಪ್ರಯೋಗಗಳನ್ನ ಮೂಲ ವೈಜ್ಞಾನಿಕ ಸಿದ್ಧಾಂತಗಳ ಬಗ್ಗೆ ವಿವರಿಸಲಾಗುತ್ತದೆ. ಖ್ಯಾತ ಹಿರಿಯ ವಿಜ್ಞಾನಿಗಳು ಹಾಗೂ ಅಂತರಿಕ್ಷ ಯಾನಿಗಳೊಡನೆ ವಿದ್ಯಾರ್ಥಿಗಳ ಸಂವಾದ ನಡೆಸಲಾಗುತ್ತದೆ.
0: ರಾಜ್ಯದ ಅರಣ್ಯ ಮತ್ತು ಅರಣ್ಯದಂಚಿನಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಸಮುದಾಯಗಳ 50,000 ಅಧಿಕ ಕುಟುಂಬಗಳಿಗೆ ಪೌಷ್ಟಿಕ ಆಹಾರ ಪೂರೈಸಲು 269 ಕೋಟಿ ರೂಪಾಯಿ ವಿನಿಯೋಗಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳಿಗಾಗಿ 34 ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳನ್ನು ಆರಂಭಿಸಲಾಗಿದೆ. ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ 73,982 ವಿದ್ಯಾರ್ಥಿಗಳಿಗೆ 176 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವಿತರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಆವರಣದಲ್ಲಿ 200 ಹಾಸಿಗೆಗಳ ಹೊಸ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು 100 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ನಿರ್ಮಿಸಲು ಸಚಿವ ಸಂಪುಟ ಆಡಳಿತಾತ್ಮಕ ಅನುಮೋದನೆ ನೀಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಸಚಿವ ಸಂಪುಟ ಸಭೆಯ ಬಳಿಕ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಎಚ್ಕೆ ಪಾಟೀಲ್ ಮಾಹಿತಿ ನೀಡಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಎನ್ಜಿಇಎಫ್ ಲಿಮಿಟೆಡ್ ಸಂಸ್ಥೆಗೆ ನೀಡಿದ ದುಡಿಯುವ ಬಂಡವಾಳ ರೂಪದ ಸಾಲ 2 ಕೋಟಿ ರೂಪಾಯಿಗಳು ಮತ್ತು ಅದರ ಮೇಲಿನ ಬಡ್ಡಿ 4 ಕೋಟಿ ರೂಪಾಯಿ ಸೇರಿ ಒಟ್ಟು 6 ಕೋಟಿ ಹಾಗೂ 10 ಕೋಟಿ ರೂಪಾಯಿಗಳ ಬಡ್ಡಿರಹಿತ ಸಾಲವನ್ನು ಇಕ್ವಿಟಿಯಾಗಿ ಪರಿವರ್ತಿಸಲು ಸಂಪುಟ ಸಭೆ ನಿರ್ಧರಿಸಿದೆ. ಪಾರಿಸಾರಿಕ ವ್ಯವಸ್ಥೆ, ವನ್ಯಜೀವಿ ಮತ್ತು ನೈಸರ್ಗಿಕ ಆವಾಸ ಸ್ಥಾನಗಳ ರಕ್ಷಣೆಯ ಪ್ರಾಮುಖ್ಯತೆ ಬಗ್ಗೆ ಜನಜಾಗೃತಿ ಮೂಡಿಸುವ ದಿನವೆಂದು ವಿಶ್ವಸಂಸ್ಥೆ ಮೇ 22ನ್ನು ಜಾಗತಿಕ ಜೀವವೈವಿಧ್ಯ ದಿನವೆಂದು ಘೋಷಿಸಿದೆ. ಜಾಗತಿಕ ಪರಿಣಾಮಕ್ಕಾಗಿ ಸ್ಥಳೀಯವಾಗಿ ಕಾರ್ಯನಿರ್ವಹಿಸುವುದು ಎಂಬ ಧ್ಯೇಯದೊಂದಿಗೆ ಸಮುದಾಯ ಸಂಚಾಲಿತ ಸಣ್ಣ ಪ್ರಯತ್ನಗಳ ಮೇಲೆ ಜಾಗತಿಕ ಸಂರಕ್ಷಣಾ ಗುರಿಗಳ ಯಶಸ್ಸು ಹೆಚ್ಚು ಅವಲಂಬಿತವಾಗಿದೆ ಎಂಬುದನ್ನು ಸಾರುವ ದಿನ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15

0: ಇದಕ್ಕೆ
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡದ ಮಾವು ಬೆಳೆಗಾರರ ಬಳಗ ಬೆಳೆಗಾರರಿಂದ ಬಳಕೆದಾರರಿಗೆ ಎಂಬ ಧ್ಯೇಯದೊಂದಿಗೆ ಧಾರವಾಡದ ಗಾಂಧಿ ಶಾಂತಿ ಪ್ರತಿಷ್ಠಾನ ಕೇಂದ್ರದಲ್ಲಿ ಸಾವಯವ ಮಾವು ಮೇಳವನ್ನು ಕಳೆದ 1ನೇ ತಾರೀಖಿನಿಂದ ಆರಂಭಿಸಿದೆ. ರಾಸಾಯನಿಕ ಮುಕ್ತ ಉತ್ತಮ ಗುಣಮಟ್ಟದ ಹಾಗೂ ನೈಸರ್ಗಿಕವಾಗಿ ಮಾಗಿಸಿದ ಹಣ್ಣುಗಳನ್ನು ಸ್ವತಃ ಮಾವು ಬೆಳೆಗಾರರೇ ನೇರವಾಗಿ ಮಾರಾಟಕ್ಕೆ ಅಣಿಗೊಳಿಸಿದ್ದಾರೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ. ಮಾವು ಕೃಷಿಕ ಹಾಗೂ ಧಾರವಾಡದ ಮಾವು ಬೆಳೆಗಾರರ ಬಳಗದ ಗೌರವ ಅಧ್ಯಕ್ಷ ಡಾ ರಾಜೇಂದ್ರ ಪೋದ್ದಾರ್.
2: ಧಾರವಾಡದ ಮಾವು ಬೆಳೆಗಾರ ಬಳಗದ ವತಿಯಿಂದ ಮಾವಿನ ಹಣ್ಣಿನ ಮಾರಾಟದ ಪ್ರಯತ್ನದ ಭಾಗವಾಗಿ ಮೇ 1ನೇ ತಾರೀಖಿನಿಂದ ಧಾರವಾಡದ ಗಾಂಧಿ ಶಾಂತಿ ಪ್ರತಿಷ್ಠಾನ ಕೇಂದ್ರದಲ್ಲಿ ನೇರ ಮಾರಾಟವನ್ನು ಪ್ರಾರಂಭ ಮಾಡಿದ್ವಿ. ಬೆಳೆಗಾರರಿಂದ ಬಳಕೆದಾರರಿಗೆ ಅಂತ ಒಂದು ಘೋಷವಾಕ್ಯದೊಂದಿಗೆ ಕಳೆದ 4 ವರ್ಷಗಳಿಂದ ಮಾಡ್ತಾ ಇದೀವಿ. ಸುಮಾರು 8-10 ಬೆಳೆಗಾರರು ಸಾವಯವವಾಗಿ ಯಾವುದೇ ರಸಾಯನಿಕ ಬಳಸದೆ ಅವನ್ನು ಮಾಗಿಸಿ ಹಣ್ಣುಗಳನ್ನು ಮಾರಾಟ ಮಾಡುವಂತಹ ವ್ಯವಸ್ಥೆ ಮಾಡಿದೆವು. ವೈಜ್ಞಾನಿಕ ಪದ್ಧತಿ ಆಧಾರದ ಮೇಲೆ ಉತ್ಪಾದನೆ ಮಾಡಿ ಅದನ್ನ ರಾಸಾಯನಿಕ ರಹಿತವಾಗಿ ಮಾಗಿಸಿ ಮಾರಾಟ ಮಾಡೋದ್ರಿಂದ ಆರೋಗ್ಯ ದೃಷ್ಟಿಯಿಂದ ಈ ಹಣ್ಣು ಉತ್ತಮ, ಅದಕ್ಕೆ ತಾವು ಹೆಚ್ಚಿನ ಬೆಲೆ ಕೊಡಲಿ ಅಂತ ನಮ್ಮ ವಿನಂತಿ ಇದೆ. ಇದು ಕೇವಲ ಮಾರಾಟ ವ್ಯವಸ್ಥೆ ಅಲ್ಲ, ಇದು ವಿನ್ ವಿನ್. ಬೆಳೆಗಾರಿಗೆ ಒಳ್ಳೆಯದಾಗಬೇಕು ಮತ್ತು ಬಳಕೆದಾರಿಗೂ ಆರೋಗ್ಯಪೂರ್ಣವಾದ ಹಣ್ಣು ಸಿಗಬೇಕಂತ ಉದ್ದೇಶದಿಂದ, ರೈತರಿಗೆ ಲಾಭ ಕೂಡ ಆಗಲಿ ಅಂತ ಉದ್ದೇಶದಿಂದ ಈ ನೇರ ಮಾರಾಟ ವ್ಯವಸ್ಥೆಯನ್ನು ನಾವು ಪ್ರಾರಂಭ ಮಾಡಿದೀವಿ. ರೈತರ ವಿಶೇಷವಾಗಿ ಮಾವು ಬೆಳೆಗಾರರ ಪರಿಶ್ರಮಕ್ಕೆ ಮತ್ತು ಪ್ರಯತ್ನಕ್ಕೆ ತಾವು ಸಹಾಯ ಸಹಕಾರ ನೀಡಿ ಉತ್ತೇಜನಕಾರಿಯಾದ ಬೆಲೆ ಕೊಟ್ಟು ಹಣ್ಣನ್ನು ಖರೀದಿ ಮಾಡಿ ರೈತರಿಗೆ ಒಂದು ಅಭಯಹಸ್ತ ನೀಡಿದಂಗೆ ಆಗ್ತದೆ. ಧನ್ಯವಾದಗಳು.
1: ಆಕಾಶವಾಣಿ 90 ಹಿನ್ನೆಲೆ ಆಕಾಶವಾಣಿ ಮೈಸೂರು ಕೇಂದ್ರ ಮಂಡ್ಯದ ಕೆವಿಎಸ್ ಭವನದಲ್ಲಿ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರ ಆಯೋಜಿಸಿತ್ತು. ವಿಶ್ರಾಂತ ಪ್ರಾಂಶುಪಾಲರಾದ ಡಾ ಲೀಲಾ ಅಪ್ಪಾಜಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು. ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಬಾನುಲಿ ನಾಟಕಗಳು ಕುರಿತು ಜಿ ಶಾಂತಕುಮಾರ್, ವಿಶೇಷ ರೂಪಕ ಮತ್ತು ಸಾಕ್ಷಿಚಿತ್ರ ಕುರಿತು ಬಿ ದಿಗ್ವಿಜಯ್ ಹಾಗೂ ಚಿಂತನ ಮತ್ತು ಭಾಷಣಗಳ ಕುರಿತು ಮೈಸೂರು ಉಮೇಶ್ ಬಾನುಲಿ ಬರವಣಿಗೆ ಕಾರ್ಯಾಗಾರ ನಡೆಸಿಕೊಟ್ಟರು. ಮೈಸೂರು, ಚಾಮರಾಜನಗರ, ಮಂಡ್ಯ ಜಿಲ್ಲೆಗಳ ಕವಿಗಳು ಕವಿತೆ ವಾಚಿಸಿದರು. ಆಕಾಶವಾಣಿ ಮೈಸೂರು ಕೇಂದ್ರದ ಸಹಾಯಕ ನಿರ್ದೇಶಕ ಮಂಜುನಾಥ್ ಎನ್ ಬೇದ್ರೆ ಹಾಗೂ ಕಾರ್ಯಕ್ರಮ ನಿರ್ವಾಹಕ ಎನ್ ಕೇಶವಮೂರ್ತಿ ಕಾರ್ಯಾಗಾರ ಸಂಯೋಜಿಸಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರ ಹುತಾತ್ಮ ದಿನದ ಅಂಗವಾಗಿ ಭಯೋತ್ಪಾದನಾ ವಿರೋಧಿ ದಿನದ ಪ್ರಮಾಣವಚನ ಸ್ವೀಕಾರವನ್ನು ರಾಜ್ಯದ ಎಲ್ಲ ಜಿಲ್ಲಾಡಳಿತಗಳು ಕೈಗೊಂಡ ವರದಿಗಳು ಬಂದಿವೆ. ಶಿವಮೊಗ್ಗದ ಸಕ್ರೆಬೈಲು ಆನೆ ಬಿಡಾರಕ್ಕೆ ಇಂದಿನಿಂದ ಪ್ರವಾಸಿಗರ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆ ತ್ಯಾವರೆಕೊಪ್ಪದ ಹುಲಿ ಸಿಂಹಧಾಮದ ಸಫಾರಿ ವೀಕ್ಷಣೆಗೆ ಮಂಗಳವಾರ 26ರಂದು ಅವಕಾಶ ಕಲ್ಪಿಸಲಾಗಿದೆ. ಆಕಾಶವಾಣಿ ಕಲಬುರಗಿ ಕೇಂದ್ರ ಇಂದು ಬೆಳಗ್ಗೆ 11 ಗಂಟೆಗೆ ಕಲ್ಯಾಣವಾಣಿ ಕಾರ್ಯಕ್ರಮದಲ್ಲಿ ಪೊಲೀಸ್ ಆಯುಕ್ತ ಡಾ ಎಸ್ಡಿ ಶರಣಪ್ಪ ಅವರ ನೇರ ಫೋನ್ಇನ್ ಕಾರ್ಯಕ್ರಮ ಏರ್ಪಡಿಸಿದೆ. ಜುಲೈ 11ರಂದು ರಾಜ್ಯದ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ಆಯೋಜಿತವಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ mygov.in ಮೂಲಕ ಹಂಚಿಕೊಳ್ಳಬಹುದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ 6ನೇ ಆವೃತ್ತಿಯ ಯುವ ವಿಜ್ಞಾನಿ ಕಾರ್ಯಕ್ರಮ ಇಂದು ಬೆಂಗಳೂರಿನಲ್ಲಿ ಸಂಪನ್ನ. 50,000ಕ್ಕೂ ಅಧಿಕ ವನವಾಸಿ ಕುಟುಂಬಗಳಿಗೆ ಪೌಷ್ಟಿಕ ಆಹಾರ ಪೂರೈಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಧಾರವಾಡದ ಮಾವು ಬೆಳೆಗಾರರ ಬಳಗದಿಂದ ಸಾವಯವ ಮಾವು ಮೇಳ. ಆಕಾಶವಾಣಿಗೆ 90, ಆಕಾಶವಾಣಿ ಮೈಸೂರು ಕೇಂದ್ರದ ಬಾನುಲಿ ಬರವಣಿಗೆ ಕಾರ್ಯಾಗಾರ ಯಶಸ್ವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಎಫ್ಎಂ ರೈನ್ಬೋ ಸ್ಟುಡಿಯೋದಲ್ಲಿ ಸಮಯ 7:16:22. ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಈಗ ಭಾವಸ್ಪಂದನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಜೊತೆಯಾಗ್ತಾ ಇದ್ದೀನಿ ನಿಮ್ಮ ಹೇಮಾ ಹರೀಶ್.

ಉಪಾಸನಾ ಮೋಹನ್ನವರ ಧ್ವನಿಯಲ್ಲಿ ಮುಡಿಬಂದಂತಹ ಭಾವಗೀತೆಯನ್ನು ನೀವು ಕೇಳಿದ್ರಿ. ಇದಕ್ಕೂ ಮೊದಲು ಸಿ ಅಶ್ವತ್ಥವರ ಧ್ವನಿಯಲ್ಲಿ ನೀವು ಭಾವಗೀತೆಯನ್ನು ಕೇಳಿದ್ರಿ. ನಮ್ಮ ಭಾವನೆಗೆ ಸ್ಪಂದಿಸುವಂತಹ ಗೀತೆಗಳೇ ಭಾವಗೀತೆಗಳು. ಭಾವಸ್ಪಂದನವಾಗಿ ಪ್ರತಿದಿನ 7:15 8 ಗಂಟೆಯವರೆಗೂ ನಿಮಗಾಗಿ ಮೂಡಿಬರುತ್ತೆ ನಿಮ್ಮ ನೆಚ್ಚಿನ 101.3 ಕನ್ನಡ ಕಾಮನಬಿಲ್ಲಿನಲ್ಲಿ. ಭಾವಗೀತೆಗಳಲ್ಲಿ ಭಾವನೆಗಳಿಗೆ ಆದ್ಯತೆ, ಯಾಕಂತ ಹೇಳಿದ್ರೆ ನಮ್ಮ ಭಾವನೆಗಳಿಗೆ ಸ್ಪಂದಿಸುವಂತಹ ಒಂದು ಪದ ಜೋಡಣೆ ಸಾಹಿತ್ಯ ಭಾವಗೀತೆಗಳಲ್ಲಿ ಇರುತ್ತೆ. ಇಂತಹ ಚಂದದ ಸಾಹಿತ್ಯ ಪ್ರಕಾರವನ್ನು ನಮ್ಮ ಕನ್ನಡಕ್ಕೆ ಪರಿಚಯಿಸಿದಂತಹ ಕೀರ್ತಿ ಸಲ್ಲೋದು BM ಶ್ರೀಕಂಠಯ್ಯ ಅವರಿಗೆ. BM ಶ್ರೀ ಅಂತ ಹೇಳಿ ನಾವು ಪ್ರೀತಿಯಿಂದ ಕರಿತೀವಲ್ಲ, BM ಶ್ರೀ ಅವರಿಗೆ ಭಾವಗೀತೆಗಳ ಒಂದು ಸಾಹಿತ್ಯವನ್ನು ಕನ್ನಡಿಗರಿಗೆ ಪರಿಚಯಿಸಿದಂತಹ ಕೀರ್ತಿ ಸಲ್ಲತ್ತೆ. ಈ ಭಾವಗೀತೆ ನರಸಿಂಹ ನಾಯಕ್ ಅವರ ಧ್ವನಿಯಲ್ಲಿದೆ. ಡುಂಡಿರಾಜ್ ಅವರ ಸಾಹಿತ್ಯ

ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸಮಯ 7:35 ಸಮೀಪಿಸ್ತಾ ಇದ್ದೀವಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ರಾಷ್ಟ್ರೀಯ ವಾರ್ತೆಗಳು ಮೂಡಿಬರುತ್ತೆ ಕನ್ನಡದಲ್ಲಿ. ಆನಂತರ ಮುಂದುವರಿಯುತ್ತೆ ಭಾವಸ್ಪಂದನ ಕಾರ್ಯಕ್ರಮ. ಕೇಳ್ತಾ ಇರಿ, ಜೊತೆಯಾಗಿರಿ. FM ರೇನ್ಬೋ 101.3 MHz.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಸೈಪ್ರಸ್ ಅಧ್ಯಕ್ಷರ ಭಾರತ ಭೇಟಿ, ಪ್ರಧಾನಿ ನರೇಂದ್ರ ಮೋದಿ ಜೊತೆ ಇಂದು ದ್ವಿಪಕ್ಷೀಯ ಮಾತುಕತೆ, ಜೂನ್ 1 ನಿಗದಿಯಾಗಿದ್ದ ಪ್ರಥಮ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ಶೃಂಗಸಭೆ ಕಾರಣಾಂತರದಿಂದ ಮುಂದೂಡಿಕೆ, ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪುಲ್ವಾಮಾ ಭಯೋತ್ಪಾದಕ ದಾಳಿಯ ಪ್ರಮುಖ ಸಂಚುಗಾರನ ಹತ್ಯೆ, ಭಾರತಕ್ಕೆ ಅಗತ್ಯವಿರುವ ಇಂಧನ ಮಾರಾಟ ಮಾಡಲು ಸಿದ್ಧ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ. ಐಪಿಎಲ್ ಟಿ20 ಕ್ರಿಕೆಟ್: ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗುಜರಾತ್ ಟೈಟನ್ಸ್ಗೆ 89 ಬೃಹತ್ ಗೆಲುವು. ವಾರ್ತೆಗಳ ವಿವರ: ಭಾರತಕ್ಕೆ ಅಧಿಕೃತ ಭೇಟಿ ನೀಡಿರುವ ಸೈಪ್ರಸ್ ಅಧ್ಯಕ್ಷ ನೇಕೋಸ್ ಕ್ರಿಸ್ಟೋ ಡೌಲಿಡೀಸ್

0: ಅವರು ಇಂದು ನವದೆಹಲಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಿನ್ನೆ ಭಾರತಕ್ಕೆ ಆಗಮಿಸಿದ ಸೈಪ್ರಸ್ ಅಧ್ಯಕ್ಷರನ್ನು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ರಾಜ್ಯ ಸಚಿವ ಅಜಯ್ ತಮ್ಟಾ ಅವರು ವಿಮಾನ ನಿಲ್ದಾಣದಲ್ಲಿ ಬರಮಾಡಿಕೊಂಡರು. ಸೈಪ್ರಸ್ ಅಧ್ಯಕ್ಷರಾಗಿ ನಿಕೋಸ್ ಅವರು ಭಾರತಕ್ಕೆ ನೀಡುತ್ತಿರುವಂತಹ ಮೊದಲ ಭೇಟಿ ಇದಾಗಿದ್ದು, ಅವರೊಂದಿಗೆ ಸೈಪ್ರಸ್ ವಿದೇಶಾಂಗ ಸಚಿವ ಡಾ ಕಾನ್ಸ್ಟಂಟಿನೋಸ್ ಕೋಂಬೋಸ್ ಸೇರಿದಂತೆ ಉನ್ನತ ಮಟ್ಟದ ನಿಯೋಗ ಆಗಮಿಸಿದೆ. ಇಂದು ನಡೆಯಲಿರುವ ಈ ಮಹತ್ವದ ಸಭೆಯಲ್ಲಿ ಉಭಯ ನಾಯಕರು ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ರಕ್ಷಣೆ ಮತ್ತು ಭದ್ರತೆ, ಕೃತಕ ಬುದ್ಧಿಮತ್ತೆ, ಫಿನ್ಟೆಕ್ ಮತ್ತು ಸಾಂಸ್ಕೃತಿಕ ವಲಯಗಳಲ್ಲಿ ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ. ಮಾತುಕತೆಯ ನಂತರ ಹಲವು ಪ್ರಮುಖ ಒಪ್ಪಂದಗಳಿಗೆ ಉಭಯ ದೇಶಗಳು ಸಹಿ ಹಾಕಲಿವೆ. ಪ್ರಧಾನಿಯವರು ಸೈಪ್ರಸ್ ಅಧ್ಯಕ್ಷರ ಗೌರವಾರ್ಥ ಮಧ್ಯಾಹ್ನದ ಔತಣಕೂಟವನ್ನು ಆಯೋಜನೆ ಮಾಡಿದ್ದು, ಇಂದು ಸಂಜೆ ಸೈಪ್ರಸ್ ಅಧ್ಯಕ್ಷರು ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಕೂಡ ಭೇಟಿ ಮಾಡಲಿದ್ದಾರೆ. ಕಳೆದ ವರ್ಷ ಜೂನ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೈಪ್ರಸ್ಗೆ ಭೇಟಿ ನೀಡಿದ ಕೇವಲ ಒಂದು ವರ್ಷದ ಒಳಗಾಗಿ ಈ ಭೇಟಿ ನಡೆಯುತ್ತಿರುವುದು ವಿಶೇಷವಾಗಿದೆ. ಸದ್ಯ ಸೈಪ್ರಸ್ ದೇಶವು ಐರೋಪ್ಯ ಒಕ್ಕೂಟ ಸಮಿತಿಯ ಅಧ್ಯಕ್ಷತೆಯನ್ನು ಹೊಂದಿರುವುದರಿಂದ ಹಾಗೂ ಮುಂದಿನ ವರ್ಷದ ಫೆಬ್ರವರಿಯಲ್ಲಿ ಉಭಯ ದೇಶಗಳ ರಾಜತಾಂತ್ರಿಕ ಸಂಬಂಧಕ್ಕೆ 65 ವರ್ಷ ತುಂಬಲಿರುವ ಹಿನ್ನೆಲೆಯಲ್ಲಿ ಈ ಪ್ರವಾಸ ಹೆಚ್ಚಿನ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಜೂನ್ 1 ನಡೆಯಲಿರುವಂತಹ ಪ್ರಥಮ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲೆಯನ್ಸ್ ಶೃಂಗಸಭೆಯನ್ನು ಕಾರಣಾಂತರಗಳಿಂದ ಮುಂದೂಡಲಾಗಿದೆ. ಈ ಶೃಂಗಸಭೆಯನ್ನು 4ನೇ ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯ ಜೊತೆಯಲ್ಲಿ ನಡೆಸಲು ತೀರ್ಮಾನಿಸಲಾಗಿತ್ತು. ಆಫ್ರಿಕಾದ ಹಲವು ದೇಶಗಳು ದೊಡ್ಡ ಬೆಕ್ಕುಗಳ ತಳಿಯನ್ನು ಹೊಂದಿರುವುದರಿಂದ ಹಾಗೂ ಜಾಗತಿಕ ವನ್ಯಜೀವಿ ಸಂರಕ್ಷಣೆ, ಪರಿಸರ ಸುಸ್ಥಿರತೆ ಮತ್ತು ಜೀವ ವೈವಿಧ್ಯದ ರಕ್ಷಣೆಯಲ್ಲಿ ಪ್ರಮುಖ ಪಾಲುದಾರರಾಗಿರುವುದರಿಂದ ಈ ಜಂಟಿ ಆಯೋಜನೆಗೆ ಸಿದ್ದತೆ ನಡೆಸಲಾಗಿತ್ತು. 4ನೇ ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯನ್ನು ಮುಂದಿನ ದಿನಗಳಲ್ಲಿ ನಡೆಸಲು ಆಫ್ರಿಕಾ ಒಕ್ಕೂಟದ ಅಧ್ಯಕ್ಷರು ಮತ್ತು ಆಫ್ರಿಕಾ ಒಕ್ಕೂಟ ಆಯೋಗದ ಜೊತೆ ಸಮಾಲೋಚಿಸಿ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಮೊದಲನೇ ಐಬಿಸಿಎ ಶೃಂಗಸಭೆಯನ್ನು ಸಹ ಸದ್ಯಕ್ಕೆ ಮುಂದೂಡಲಾಗಿದ್ದು, ಮುಂಬರುವ ದಿನಗಳಲ್ಲಿ ದಿನಾಂಕಗಳನ್ನು ನಿಗದಿಪಡಿಸಲಾಗುವುದು ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ಶೃಂಗಸಭೆಯಲ್ಲಿ ಭಾಗಿಯಾಗುವ ರಾಷ್ಟಗಳು ಮತ್ತು ಪ್ರಮುಖ ಪಾಲುದಾರರೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕ ನೂತನ ದಿನಾಂಕಗಳನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಎಂದು ಸಚಿವಾಲಯದ ಪ್ರಕಟಣೆ ತಿಳಿಸಿದೆ. 40ಕ್ಕೂ ಹೆಚ್ಚು ಸಿಆರ್ಪಿಎಫ್ ಯೋಧರ ವೀರ ಮರಣಕ್ಕೆ ಕಾರಣವಾಗಿದ್ದ 2019 ಪುಲ್ವಾಮಾ ಭಯೋತ್ಪಾದನಾ ದಾಳಿಯ ಪ್ರಮುಖ ಸಂಚುಗಾರರಲ್ಲಿ ಒಬ್ಬನಾದಂತಹ ಹಮ್ಜಾ ಬುರ್ಹಾನ್ ಅಲಿಯಾಸ್ ಅರ್ಜುಮಂಡ್ ಗುಲ್ಜಾರ್ ದಾರ್ ನಿನ್ನೆ ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಅಪರಿಚಿತ ಬಂದೂಕುಧಾರಿಗಳ ಗುಂಡಿಗೆ ಬಲಿಯಾಗಿದ್ದಾನೆ. ಅಲ್ ಬದ್ರ್ ಭಯೋತ್ಪಾದಕ ಸಂಘಟನೆಯ ಕಮಾಂಡರ್ ಆಗಿದ್ದ ಈತನನ್ನು ಜಮ್ಮು ಕಾಶ್ಮೀರದಲ್ಲಿ ಸರಣಿ ಉಗ್ರ ಕೃತ್ಯಗಳನ್ನು ಎಸಗಿದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ 2022 ಏಪ್ರಿಲ್ನಲ್ಲಿ ಭಯೋತ್ಪಾದಕ ಎಂದು ಘೋಷಿಸಿತ್ತು. ಪುಲ್ವಾಮಾ ದಾಳಿಯ ನಂತರ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ತಲೆ ಮರೆಸಿಕೊಂಡಿದ್ದ ಈತ ಅಲ್ಲಿನ ಮುಜಾಫರಾಬಾದ್ನ ಗೋಜ್ರಾದಲ್ಲಿ ಖಾಸಗಿ ಕಾಲೇಜೊಂದರ ಪ್ರಾಂಶುಪಾಲನಾಗಿ ಕಾರ್ಯನಿರ್ವಹಿಸುತ್ತಿದ್ದ. ನಿನ್ನೆ ಬೆಳಗ್ಗೆ ಕಾಲೇಜಿನಿಂದ ಹೊರಗೆ ಬರುತ್ತಿದ್ದಂತಹ ಸಂದರ್ಭದಲ್ಲಿ ಬಂದೂಕುಧಾರಿಗಳು ಹತ್ತಿರದಿಂದ ಈತನ ಮೇಲೆ ಸರಣಿ ಗುಂಡಿನ ದಾಳಿ ನಡೆಸಿ ಹತ್ಯೆ ಮಾಡಿದ್ದಾರೆ ಎಂದು ಸ್ಥಳೀಯ ಪೊಲೀಸರು ವರದಿ ಮಾಡಿದ್ದಾರೆ. ಭಾರತಕ್ಕೆ ಎಷ್ಟು ಪ್ರಮಾಣದ ಇಂಧನ ಅಗತ್ಯವಿದೆಯೋ ಅಷ್ಟನ್ನು ಮಾರಾಟ ಮಾಡಲು ಅಮೆರಿಕ ಸಿದ್ಧವಿದೆ ಎಂದು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ತಿಳಿಸಿದ್ದಾರೆ. ಹರ್ಮುಜ್ ಜಲಸಂಧಿ ಮುಚ್ಚಲ್ಪಟ್ಟಿದ್ದರಿಂದ ಇಂಧನ ಬೆಲೆ ಏರಿಕೆಯಾಗಿ ಭಾರತದ ಮೇಲಾಗುತ್ತಿರುವ ಪರಿಣಾಮದ ಕುರಿತು ಮಾತನಾಡಿದ ಅವರು, ಭಾರತವನ್ನು ಅತ್ಯುತ್ತಮ ಪಾಲುದಾರ ದೇಶ ಎಂದು ಬಣ್ಣಿಸಿದ್ದಾರೆ. ಸ್ವೀಡನ್ ಮತ್ತು ಭಾರತ ಪ್ರವಾಸ ಕೈಗೊಳ್ಳುವ ಮುನ್ನ ಮಯಾಮಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಭೇಟಿಯು ಕ್ವಾಡ್ ಒಕ್ಕೂಟದ ರಾಷ್ಟ್ರಗಳ ವಿದೇಶಾಂಗ ಸಚಿವರನ್ನು ಭೇಟಿ ಮಾಡಲು ಲಭಿಸುತ್ತಿರುವಂತಹ ಮಹತ್ವದ ಅವಕಾಶವಾಗಿದೆ ಎಂದು ಹೇಳಿದ್ದಾರೆ. ಮಾರ್ಕೊ ರೂಬಿಯೋ ಅವರು ನಾಳೆಯಿಂದ 26 ಭಾರತ ಪ್ರವಾಸ ಕೈಗೊಳ್ಳಲಿದ್ದು ಕೋಲ್ಕತ್ತಾ, ಆಗ್ರಾ, ಜೈಪುರ ಮತ್ತು ನವದೆಹಲಿಗೆ ಭೇಟಿ ನೀಡಲಿದ್ದಾರೆ. ಮೇ 26 ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕ್ವಾಡ್ ಸಭೆಯಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಈ ನಡುವೆ ರೂಬಿಯೋ ಅವರ ಕೋಲ್ಕತ್ತಾ ಭೇಟಿಯು ಕಳೆದ 14 ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿಯೊಬ್ಬರು ಆ ನಗರಕ್ಕೆ ನೀಡುತ್ತಿರುವಂತಹ ಮೊದಲ ಭೇಟಿಯಾಗಿದ್ದು, ಈ ಹಿಂದೆ 2012 ಹಿಲರಿ ಕ್ಲಿಂಟನ್ ಭೇಟಿ ನೀಡಿದ್ದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

ಹಾಗೂ ಆಕರ್ಷಕ ರಿಯಾಯಿತಿ ಕೊಡುಗೆಗಳನ್ನು ಒಳಗೊಂಡಂತಹ ನವೀಕೃತ ಗೋಲ್ಡನ್ ಚಾರಿಯೆಟ್ ಐಷಾರಾಮಿ ಪ್ರವಾಸಿ ರೈಲನ್ನು ಮರು ಚಾಲನೆಗೊಳಿಸುವುದಾಗಿ ಘೋಷಿಸಿದೆ. ದಕ್ಷಿಣ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ನೈಸರ್ಗಿಕ ಸೌಂದರ್ಯವನ್ನು ಅನಾವರಣಗೊಳಿಸುವ ಈ ಪ್ರತಿಷ್ಠಿತ ರೈಲು ಸಾಂಪ್ರದಾಯಿಕ ವೈಭವ ಮತ್ತು ಆಧುನಿಕ ಸೌಕರ್ಯಗಳ ಸಮ್ಮಿಲನದ ಜೊತೆಗೆ ನೂತನ ರೂಪದಲ್ಲಿ ಮರಳಲಿದೆ ಎಂದು ಐಆರ್ಸಿಟಿಸಿ ತಿಳಿಸಿದೆ. ಈ ಐಷಾರಾಮಿ ರೈಲಿನಲ್ಲಿ ಆಕರ್ಷಕ ಒಳಾಂಗಣ ವಿನ್ಯಾಸ, ಸುಸಜ್ಜಿತ ಕ್ಯಾಬಿನೆಟ್ಗಳು, ಸ್ಮಾರ್ಟ್ ಟಿವಿ ಮತ್ತು ವೈಫೈ ಆಧಾರಿತ ಮನರಂಜನಾ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಒಟ್ಟು 40 ಅತ್ಯಾಧುನಿಕ ಕ್ಯಾಬಿನೆಟ್ಗಳನ್ನು ಹೊಂದಿರುವಂತಹ ಈ ರೈಲಿನಲ್ಲಿ ಏಕಕಾಲಕ್ಕೆ 80 ಅತಿಥಿಗಳಿಗೆ ಪ್ರಯಾಣಿಸಲು ಅವಕಾಶವಿದ್ದು, ಇದರಲ್ಲಿ ಡಬಲ್ ಬೆಡ್, ಟ್ವಿನ್ ಬೆಡ್ ಮತ್ತು ವಿಶೇಷ ಚೇತನ ಪ್ರಯಾಣಿಕರಿಗಾಗಿಯೇ ವಿನ್ಯಾಸಗೊಳಿಸಲಾದಂತಹ ವಿಶೇಷ ಕ್ಯಾಬಿನ್ ವ್ಯವಸ್ಥೆ ಇರುವುದು ಪ್ರಮುಖ ಆಕರ್ಷಣೆಯಾಗಿದೆ. ಕೇಂದ್ರ ರೈಲ್ವೆ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಇಂದಿನಿಂದ ರಾಜಸ್ಥಾನಕ್ಕೆ 2 ದಿನಗಳ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ. ಈ ವೇಳೆ ಅವರು ರಾಜ್ಯದ ಹಲವು ನೂತನ ರೈಲ್ವೆ ಸೌಲಭ್ಯಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಜೋಧ್ಪುರ ರೈಲ್ವೆ ನಿಲ್ದಾಣದಲ್ಲಿ ಆಯೋಜನೆ ಮಾಡಲಾಗಿರುವ ಮುಖ್ಯ ಕಾರ್ಯಕ್ರಮದಲ್ಲಿ ಅವರು ಜೋಧ್ಪುರ್ ದೆಹಲಿ ಕಂಟೋನ್ಮೆಂಟ್ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನ ನವೀಕೃತ 20 ಬೋಗಿಗಳ ಸೇವೆಗೆ ಹಸಿರು ನಿಶಾನೆಯನ್ನು ತೋರಲಿದ್ದಾರೆ. ಬಳಿಕ ಜಾಲೋರ್ನಲ್ಲಿ ಭುಜ್ ನವದೆಹಲಿ ನೂತನ ರೈಲ್ವೆ ಸೇವೆಗೆ ಚಾಲನೆ ನೀಡಲಿರುವ ಸಚಿವರು ಪಾಲಿ ಜಿಲ್ಲೆಗೆ ಭೇಟಿ ನೀಡಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆ ಅಡಿಯ ಕಾಮಗಾರಿಗಳನ್ನು ಪರಿಶೀಲನೆ ನಡೆಸಲಿದ್ದಾರೆ. ನಾಳೆ ಜೈಪುರದಲ್ಲಿ ಆಯೋಜನೆ ಮಾಡಲಾಗಿರುವ ಉದ್ಯೋಗ ಮೇಳದಲ್ಲಿ ಭಾಗಿಯಾಗಿ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರವನ್ನು ಅವರು ವಿತರಣೆ ಮಾಡಲಿದ್ದಾರೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 89 ರನ್ಗಳಿಂದ ಸೋಲಿಸಿತು. ಹೈದರಾಬಾದ್ನಲ್ಲಿ ಇಂದು ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಎದುರಿಸಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ತರಬೇತಿ ವೈದ್ಯ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋಲ್ಕತ್ತಾ ಹೈಕೋರ್ಟ್ ಮಹತ್ವದ ಆದೇಶ ನೀಡಿದೆ. ದುರಂತ ಸಂಭವಿಸಿದ 2024 ಆಗಸ್ಟ್ 9 ರಾತ್ರಿ ಸಂತ್ರಸ್ತೆ ರಾತ್ರಿಯ ಊಟ ಸೇವಿಸಿದ ಸಮಯದಿಂದ ಹಿಡಿದು ಮರುದಿನ ಸಂಜೆ ಆಕೆಯ ಅಂತ್ಯಕ್ರಿಯೆ ನೆರವೇರುವವರೆಗಿನ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ತನಿಖೆ ನಡೆಸಲು ಕೇಂದ್ರೀಯ ತನಿಖಾ ದಳ ಸಿಬಿಐನ 3 ಸದಸ್ಯರ ವಿಶೇಷ ತನಿಖಾ ತಂಡವನ್ನು ರಚಿಸುವಂತೆ ಹೈಕೋರ್ಟ್ ಆದೇಶ ನೀಡಿದೆ. ದೇಶದಾದ್ಯಂತ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದ್ದ ಈ ಘಟನೆಯ ತಕ್ಷಣದ ದಿನಗಳಲ್ಲಿ ಸಾಕ್ಷ್ಯಗಳನ್ನು ನಾಶಪಡಿಸಲಾಗಿದೆ ಮತ್ತು ಪ್ರಕರಣವನ್ನು ಮುಚ್ಚಿಹಾಕಲು ಯತ್ನಿಸಲಾಗಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿದ್ದವು. ಈ ಹಿನ್ನೆಲೆಯಲ್ಲಿ ನಿನ್ನೆ ಆದೇಶ ಹೊರಡಿಸಿರುವ ನ್ಯಾಯಮೂರ್ತಿಗಳಾದಂತಹ ಶಂಪಾ ಸರ್ಕಾರ್ ಮತ್ತು ತೀರ್ಥಂಕರ್ ಘೋಷ್ ಅವರಿದ್ದ ವಿಭಾಗೀಯ ಪೀಠವು ಸಿಬಿಐನ ಪೂರ್ವ ವಲಯ ಜಂಟಿ ನಿರ್ದೇಶಕರು ಈ ವಿಶೇಷ ತಂಡದ ನೇತೃತ್ವ ವಹಿಸಲಿದ್ದಾರೆ ಎಂದು ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೈಪ್ರಸ್ ಅಧ್ಯಕ್ಷರ ಭಾರತ ಭೇಟಿ, ಪ್ರಧಾನಿ ನರೇಂದ್ರ ಮೋದಿ ಜೊತೆ ಇಂದು ದ್ವಿಪಕ್ಷೀಯ ಮಾತುಕತೆ. ಜೂನ್ 1 ನಿಗದಿಯಾಗಿದ್ದ ಪ್ರಥಮ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ಶೃಂಗಸಭೆ ಕಾರಣಾಂತರದಿಂದ ಮುಂದೂಡಿಕೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪುಲ್ವಾಮಾ ಭಯೋತ್ಪಾದಕ ದಾಳಿಯ ಪ್ರಮುಖ ಸಂಚುಗಾರನ ಹತ್ಯೆ. ಭಾರತಕ್ಕೆ ಅಗತ್ಯವಿರುವ ಇಂಧನ ಮಾರಾಟ ಮಾಡಲು ಸಿದ್ಧ, ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗುಜರಾತ್ ಟೈಟನ್ಸ್ಗೆ 89 ರನ್ಗಳ ಬೃಹತ್ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ ಪಿಎಸ್ಯು, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. ಸಿಎನ್ಜಿ, ಪಿಎನ್ಜಿ ಮತ್ತೆ ಎಲ್ಎಚ್ಎನ್ಜಿ ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನು ಜೋಡಿಸುತ್ತೆ.

0: ಈ ಪವರ್ ಗೇಲ್ ನ ಅಂಡರ್ ಗ್ರೌಂಡ್ ಪೈಪ್ ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800118430 ಅಥವಾ 15101 ಗೆ ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
1: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ, ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.
2: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
3: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಇದೇ ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾ ಸುಂದರ್ ನಾಗ್, ತಾಯಿಯ ಮಾನಸಿಕ ಆರೋಗ್ಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
4: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ಲವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
5: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಕೇಳುಗರೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಜೊತೆಯಾಗಿದ್ದೀನಿ ನಿಮ್ಮ ಹೇಮಹರೇಶ್. ಬೆಳ್ಳಂಬೆಳಗು ಹಾಗೆ ನಮ್ಮ ಭಾವಕ್ಕೆ ಸ್ಪಂದಿಸುವಂತಹ ಗೀತೆಗಳ ಜೊತೆಯಾದರೆ ಕೇಳೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಯಾವುದೇ ಒಂದು ಆತಂಕ ಇರಬಹುದು, ಮನಸ್ಸಿನ ದುಗುಡ ಇರಬಹುದು, ಎಲ್ಲೋ ನಮಗೆ ಸ್ಪಂದಿಸ್ತಾ ಇದೆ ಗೀತೆಗಳು ಅಂತ ಹೇಳಿದಾಗ ಆ ಎಲ್ಲವೂ ಕೂಡ ಕಡಿಮೆಯಾಗಿ ಮನಸ್ಸು ಒಂದು ರೀತಿ ಹಗುರಾಗುವಂಥದ್ದು. ಆ ರೀತಿಯ ಒಂದು ಸುಂದರ ಸಾಹಿತ್ಯವನ್ನು ನಮಗಾಗಿ ಕೊಟ್ಟಿರುವಂಥದ್ದು ಭಾವಗೀತೆಗಳು. ಇನ್ನು ಭಾವಗೀತೆಗಳ ಒಂದು ಪ್ರಕಾರವನ್ನು ನಮ್ಮ ಕನ್ನಡಿಗರಿಗೆ ಪರಿಚಯಿಸಿದಂತಹ ಶ್ರೇಯ ಬಿಎಂ ಶ್ರೀಕಂಠಯ್ಯನವರಿಗೆ ಸಲ್ಲತ್ತೆ ಅಂತ ಹೇಳಿ ಈಗಾಗಲೇ ನಾವು ಮಾತನಾಡಿದ್ವಿ. ಬಿಎಂ ಶ್ರೀಯವರಿಗೂ ಮೊದಲೇ ಇಂಗ್ಲೀಷ್ ಗೀತೆಗಳಿಂದ ಪ್ರೇರಣೆಯನ್ನು ಪಡೆದು, ಇಂಗ್ಲಿಷ್ ಸಾಹಿತ್ಯದಿಂದ ಪ್ರೇರಣೆಯನ್ನು ಪಡೆದು ಎಸ್ ಟಿ ನರಸಿಂಹಾಚಾರ್, ಹಟ್ಟಿಯಂಗಡಿ ನಾರಾಯಣ ರಾಯರು, ಹಾಗೆಯೇ ಪಂಜೆ ಮಂಗೇಶರಾಯರು, ಹಾಗೆ ಬಿ ಎಂ ಶ್ರೀಯವರ ಸಮಕಾಲೀನ ತರುಣರು ಕೂಡ ಈ ಒಂದು ಭಾವಗೀತೆಗಳನ್ನು ರಚಿಸುವಂತಹ ಪ್ರಯತ್ನವನ್ನು ಮಾಡಿದ್ರಂತೆ. ಆದರೂ ಕೂಡ ಶ್ರೀಯವರ ಇಂಗ್ಲಿಷ್ ಗೀತೆಗಳೇ ಭಾವಗೀತೆಯ ಹೆದ್ದಾರಿಯೊಂದನ್ನು ತೆರೆದು ಉಳಿದವರಿಗೆ ಪ್ರೇರಣೆಯನ್ನು ನೀಡಿತು ಅನ್ನುವಂತಹ ಮಾತಿದೆ. ಮನೆಯೀಗ ಕೇಳೋಣ ವೇದವ್ಯಾಸ ಜೋಶಿಯವರ ರಚನೆ ವಿಶ್ವನಾಥ್ ನಾಕೋಡವರ ಧ್ವನಿಯಲ್ಲಿ.

ನಮ್ಮ ಭಾವಕ್ಕೆ ಸ್ಪಂದಿಸುವಂತಹ ಭಾವಗೀತೆಗಳು ಹೇಗೆಲ್ಲ ಬಂತು ಅನ್ನೋದರ ಕುರಿತಾಗಿ ಒಂದಿಷ್ಟು ಮಾತನ್ನು ನಾವು ಆಡ್ತಾ ಇದ್ವಿ. ಇನ್ನು ಭಾವಗೀತೆಗಳ ಮೂಲ ಇಂಗ್ಲೀಷ್ನ ರೊಮ್ಯಾಂಟಿಕ್ ಪದ್ಯಗಳು ಅಂತ ಹೇಳಿ ಹೇಳಲಾಗತ್ತೆ. ಆದರೂ ಕೂಡ ಆ ಒಂದು ಪ್ರೇರಣೆಯನ್ನು ಪಡೆದು ಭಾವಗೀತೆಗಳು ಅನ್ನುವಂತಹ ಒಂದು ಹೊಸ ಸಾಹಿತ್ಯ ಲೋಕ ಸೃಷ್ಟಿಯಾಗತ್ತೆ. ಆದರೆ ನಮ್ಮ ದೇಶದಲ್ಲಿ ಅದು ಪಾಶ್ಚಾತ್ಯ ರೊಮ್ಯಾಂಟಿಕ್ ಕಾವ್ಯದ ಅನುಕರಣೆಯಷ್ಟೇ ಆಗದೆ ಸಹಜವಾದ ಪ್ರಯೋಗಶೀಲತೆಯಿಂದ ಹಾಗೂ ಭಾರತೀಯ ಪರಂಪರೆಯ ಪ್ರಜ್ಞೆಯಿಂದ ಮೂಡಿಬಂತು. ಇಂಗ್ಲಿಷ್ ಕವಿತೆ ಸಾಧಿಸಿದ್ದಕ್ಕಿಂತ ಒಂದು ಹೆಜ್ಜೆ ಮುಂದೆನೆ ಹೋಯಿತು, ಇನ್ನೂ ಒಂದಷ್ಟು ಸಾಧನೆಯನ್ನು ಮಾಡ್ತು. ಇಂಗ್ಲಿಷ್ ಸಾಧನೆಗಿಂತ ಒಂದು ಹೆಜ್ಜೆ ಮುಂದೆ ಹೋಯಿತು ಭಾವಗೀತೆಗಳು ಅಂತ ಹೇಳೋದಕ್ಕೆ ಖಂಡಿತವಾಗಿಯೂ ಹೆಮ್ಮೆ ಅಂತ ಹೇಳಿ ಅನಿಸುತ್ತೆ. ಅಷ್ಟೊಂದು ಜನಪ್ರಿಯ ಆಯಿತು ಭಾವಗೀತೆಗಳು ಅನ್ನುವಂತಹ ಈ ಒಂದು ಸಾಹಿತ್ಯ ಪ್ರಕಾರ. ಕಾರ್ಯಕ್ರಮದ ಕೊನೆಯ ಗೀತೆ ಶ್ರೀನಿವಾಸ ಉಡುಪ ಅವರ ಧ್ವನಿಯಲ್ಲಿ, ಇದು ಸುಮತೀಂದ್ರ ನಾಡಿಗರ ರಚನೆ. ಈ ಒಂದು ಗೀತೆಯೊಂದಿಗೆ ಇಂದಿನ ಭಾವಸ್ಪಂದನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಆನಂತರ 8 ಗಂಟೆಗೆ ಇಂಗ್ಲಿಷ್ನಲ್ಲಿ ಹಾಗೆ ಹಿಂದಿಯಲ್ಲಿ ಕ್ರಮವಾಗಿ ವಾರ್ತಾ ಸಂಚಿಕೆಗಳು ಮೂಡಿಬರುತ್ತೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಹೇಮಾ ಹರೀಶ್. ಆತ್ಮೀಯ ಕೇಳುಗರೆಲ್ಲರಿಗೂ ಧನ್ಯವಾದಗಳು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆತ್ಮೀಯ ಕೇಳುಗರೆ, ಟ್ಯೂನ್ ಮಾಡಿ ಕೇಳ್ತಿದ್ದೀರಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳು, ಕನ್ನಡ ಕಾಮನಬಿಲ್ಲು. ಇದು ಸ್ಟುಡಿಯೋದಲ್ಲಿ ಸಮಯ 8:30:30. ಇನ್ನೀಗ ಕೇಳೋಣ ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ.
2: ಆಕಾಶವಾಣಿ
3: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
4: ಇಂದಿನ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಡಾಕ್ಟರ್ ಸುಂದರ್ ನಾಗ್ ಗಂಜೇಕರ್, ಪ್ರಾಧ್ಯಾಪಕರು, ಮನೋವೈದ್ಯಕೀಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟ್ರೆ.
5: ನಮಸ್ಕಾರ.
4: ಒಂದು ಕುಟುಂಬಕ್ಕೆ ಹೊಸದೊಂದು ಮಗು ಬರುತ್ತೆ ಅಂದ್ರೆ ಎಲ್ರಿಗೂ ಖುಷಿ. ಈ ಹಿಂದೆ ಕೂಸು ಹುಟ್ಟಕ್ ಮುಂಚೆನೆ ಕುಲಾವಿ ಹೊಲಿಸೋದು ಅಂತ ಹೇಳ್ತಾ ಇದ್ರು ಹಿರಿಯರು. ಮಗು ಬರೋಕ್ಕಿಂತ ಮುಂಚೆನೆ ಟೋಪಿ ಹಾಕೋದು, ಸ್ವೆಟರ್ ಹಾಕೋದು, ಸಾಕ್ಸ್ ಹಾಕೋದು ಇದೆಲ್ಲ ಹಿಂದೆ ಇತ್ತು. ಆದ್ರೆ ಈಗ ಹೊಸದಾಗಿ ಕುಟುಂಬಗಳು ಏನ್ ಮಾಡ್ತಾರೆ ಅಂದ್ರೆ ಮಗುವಿನ ರೂಮ್ ಹೇಗಿರ್ಬೇಕು, ಅದ್ರ ಕಲರ್ ಹೇಗಿರ್ಬೇಕು, ಅದ್ರಲ್ಲಿ ಆಟ ಸಾಮಾನುಗಳು ಏನಿರಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಮಗು ಬರೋದನ್ನೇ ಕಾತರದಿಂದ ಕಾಯ್ತಾ ಇರ್ತಾರೆ. ಗರ್ಭಿಣಿ ತಾಯಿಯ ಆರೈಕೆ ಅಂತೂ ಚೆನ್ನಾಗಿ

0: ನಡೀತಾ ಇರುತ್ತೆ. ಆದ್ರೆ ಪ್ರಸವದ ನಂತರ ಮಗು ಕಡೆ ಗಮನ ಕೊಡ್ತಾ ಕೊಡ್ತಾ ಎಲ್ಲೋ ಬಾಣಂತಿಯನ್ನ ಮರ್ತು ಬಿಡ್ತಾರೇನೋ ಅಂತ ಅನ್ಸತ್ತೆ. ಹಾಗಾಗಿ ಮಾನಸಿಕ ಅನಾರೋಗ್ಯದ ಸ್ಥಿತಿಯನ್ನ ನಾವು ಹೆಚ್ಚು ಕಾಣ್ತಾ ಇದೀವಿ ಅಂತ ಅನ್ಸತ್ತೆ. ಹೇಳಿ, ವೈದ್ಯರಾಗಿ ನಿಮಗೆ ಏನನ್ಸತ್ತೆ, ಪ್ರಸವದ ನಂತರ ತಾಯಂದಿರು ಖಿನ್ನತೆಗೆ ಹೋಗೋದಿಕ್ಕೆ ಏನ್ ಕಾರಣ ಇರ್ಬೋದು ಡಾಕ್ಟ್ರೆ?
1: ವೈದ್ಯಕೀಯ ಕಾರಣಗಳು ಕೂಡ ಇದೆ, ಸಾಮಾಜಿಕ ಕಾರಣಗಳು ಕೂಡ ಇದೆ. ಇವಾಗ ವೈದ್ಯಕೀಯ ಕಾರಣಗಳು ಏನಪ್ಪಾ ಅಂದ್ರೆ, ಇವಾಗ ಪ್ರಸವ ನಂತರ ಪ್ಲಾಸೆಂಟಾ ಅನ್ನುವಂಥದ್ದು ಒಂದು ಆರ್ಗನ್ ಮಗುವಿನ ಜೊತೆ ನೆಕ್ಸ್ಟ್ ಅದು ಡಿಲಿವರಿ ಆಗುತ್ತೆ. ಸೊ ಅದು ಒಂಥರ ಹಾರ್ಮೋನ್ಗಳ ಒಂದು ಗಂಟಿದ ಹಾಗೆ ತಾಯಿಗೆ ಪ್ರೆಗ್ನೆನ್ಸಿನ ಮೇಂಟೈನ್ ಮಾಡಲಿಕ್ಕೆ ಆ ಒಂದು ಆರ್ಗನ್ ಇರುತ್ತೆ. ಅದು ಕೂಡ ಡಿಲಿವರಿ ಆದ್ಮೇಲೆ ಆ ಹಾರ್ಮೋನ್ಗಳ ಬಹಳಷ್ಟು ಹಾರ್ಮೋನ್ಗಳ ಅಂಶ ಡ್ರಾಸ್ಟಿಕ್ ಆಗಿ ತಗ್ಗೋಗ್ಬಿಡುತ್ತೆ, ಕುಸಿಯುತ್ತೆ. ಅದು ಆ ತಾಯಿನ ಕೆಲವೊಂದು ಮಾನಸಿಕ ಖಿನ್ನತೆಗೆ ಒಳಗಾಗುವಂಗೆ ಮಾಡುತ್ತೆ. ಅದು ಒಂದು ಅಂಶ. ಅದಲ್ದೇನೆ ನೀವು ಹೇಳಿರುವ ಹಾಗೆ ತಾಯಿ ಕಡೆ ಗಮನ ಕಡಿಮೆ ಆಗಿರ್ಬೋದು, ಅಥವಾ ಪದೇ ಪದೇ ಹಾಲು ಕುಡಿಸ್ತಾ ಇರಬೇಕು, ಅವಳು ನಿದ್ದೆ ಹಾಳಾಗುತ್ತೆ, ಅವಳು ನಿದ್ದೆ ಮಾಡಬೇಕು ಅಂತ ಹೇಳಿದ್ರು ಅವಳಿಗೆ ನಿದ್ದೆ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ, ಆ ನಿದ್ರಾಹೀನತೆ ಅಂತ ನಾವೇನು ಹೇಳ್ತೇವೆ, ಅದು ಕೂಡ ಒಂದು ಪ್ರಮುಖವಾಗಿ ಬಯೋಲಾಜಿಕಲ್ ಕಾರಣಗಳು ಇರ್ತವೆ. ಅದ್ರ ಜೊತೆಗೆ ಇವಾಗ ಎಲ್ಲರ ಗಮನನು ಮಗು ಕಡೆ ಇರೋದ್ರಿಂದ ನನ್ನ ಬಗ್ಗೆ ಅಂದ್ರೆ ನನಗೆ ಸಹಾಯ ಮಾಡಲ್ಲ ಮಗು ನೋಡ್ಕೊಳ್ಳಿಕ್ಕೆ, ಆ ತರದ್ ಕೆಲವೊಂದ್ಸತಿ ಆಗಿದ್ದೆ ಹೌದಾದ್ರೆ ಅದನ್ನು ಕೂಡ ಕಾರಣಗಳಾಗ್ತವೆ. ಅದರಲ್ಲೂ ನಮ್ಮ ದೇಶದಲ್ಲಿ ಏನು ಗಂಡ್ಮಗು ಹೆಣ್ಮಗು ಅತ್ತೆ ಮಾವನ ಕಡೆಯಿಂದ ಗಂಡನ ಕಡೆಯಿಂದ ಒಂಥರ ಪ್ರೆಷರ್ ಬಂದಂಗ್ ಬರುತ್ತೆ, ಯಾಕೆ ಗಂಡ್ಮಗು ಹೊತ್ತಿಲ್ಲ, ಇದ್ರದ ಕಾರಣ ಅವಳು ಇಲ್ಲ ಅಂದ್ರೂ ಅವಳಿಗೆ ಒಂಥರ ಒತ್ತಡ ಹೇರ್ದಂಗ್ ಆಗುತ್ತೆ. ಇವೆಲ್ಲ ಸಾಮಾಜಿಕ ಕಾರಣಗಳು ಅವಳ ಮೇಲೆ ಒತ್ತಡನ ಬೀರಿ ಖಿನ್ನತೆಯನ್ನು ಉಂಟು ಮಾಡುವಂಗೆ ಮಾಡುತ್ತೆ.
0: ಇದರದ ಲಕ್ಷಣಗಳು ಔಟ್ಕಮ್ ಏನಾಗ್ಬೋದು, ಅವಳಿಗೆ ಈ ರೀತಿ ಒತ್ತಡ ಬಂದಾಗ ಯಾವ ತರ ರಿಯಾಕ್ಟ್ ಮಾಡ್ತಾರೆ?
1: ಖಿನ್ನತೆ ಕಾಯಿಲೆ ಲಕ್ಷಣಗಳನ್ನು ಅಂತ ಹೇಳಿದ್ರೆ ಮೂರು ಮುಖ್ಯ ಲಕ್ಷಣಗಳು. ಯಾವುದೇ ಕೆಲಸ ಕಾರ್ಯದಲ್ಲಿ ಆಸಕ್ತಿ ಇಲ್ಲದೆ ಇರುವಂತದ್ದು, ಹೇಳಬೇಕು ಅಂದ್ರೆ ನೆಮ್ಮದಿ ಇಲ್ಲ ಅಂತ ಹೇಳುವಂತದ್ದು. ಮೂರನೇದು ಆ ಎನರ್ಜಿ ಲೆವೆಲ್ ಒಂಥರ ಏನೋ ಕುಸಿದೋಗಿರುತ್ತೆ. ಈ ಮೂರು ಮುಖ್ಯ ಲಕ್ಷಣಗಳು ಅದರದ್ದು. ಅದ್ರ ಜೊತೆಗೆ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಅಳು ಬರುವಂತದ್ದು, ಕೋಪ ಮಾಡ್ಕೊಳ್ಳುವಂಥದ್ದು, ವಿನಾಕಾರಣ ನನಗೆ ಬೇಡ ಈ ಮಗು ಅನ್ನುವಂತ ಹೇಳುವಂಥದ್ದಾಗಿರ್ಬೋದು, ನಾನು ಬದುಕುದಿಲ್ಲ ಅಂತ ಹೇಳುವಂಥದ್ದಾಗಿರ್ಬೋದು, ಅಥವಾ ಇನ್ನೂ ಅದು ತೀವ್ರತೆ ಜಾಸ್ತಿ ಆಗ್ತಾ ಹೋದಂಗೆ ಅವ್ರ ಪ್ರಾಣಕ್ಕೆ ಅವ್ರು ಅಪಾಯ ಮಾಡ್ಕೊಳ್ಳುವಂಥ ಸ್ಥಿತಿಗಳು ಕೂಡ ಬರ್ತವೆ. ಸೊ ಆ ರೀತಿ ಹೋಪ್ಲೆಸ್ನೆಸ್, ಹೆಲ್ಪ್ಲೆಸ್ನೆಸ್, ವರ್ತ್ಲೆಸ್ನೆಸ್ ಆ ರೀತಿ ಹೇಳ್ತೇವೆ ಆ ಪದಗಳನ್ನು. ಸೊ ಆ ರೀತಿ ಯೋಚನೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅವರಿಗೆ.
0: ಈ ರೀತಿಯ ಪ್ರಸವ ನಂತರದ ತಾಯಂದರಲ್ಲಿ ಉಂಟಾಗುವಂತ ಖಿನ್ನತೆಗಳು ಈ ತರ ಲಕ್ಷಣಗಳು ಕಂಡು ಬಂದ್ರೆ ಯಾವ ರೀತಿ ನಮ್ಮ ಕುಟುಂಬದವರು ಅವರ ಜೊತೆ ಬೆರಿಬೇಕು ಅಥವಾ ಅವರನ್ನ ನೋಡ್ಕೊಳ್ಬೇಕು, ಎಲ್ಲಿ ಈ ಕುಟುಂಬ ವಿಫಲರಾಗ್ತಾ ಇದ್ದಾರೆ ಈ ತರದ ತಾಯಂದರನ್ನ ನೋಡ್ಕೊಳ್ಳೋದಿಕ್ಕೆ?
1: ಎಸ್ಪೆಷಲಿ ನಾವು ಪಟ್ಟಣದಲ್ಲಿ ನೋಡಿದ್ದೇವೆ ಗಂಡ ಹೆಂಡತಿ ಮತ್ತೆ ಮಕ್ಕಳು ಅಷ್ಟೇ ಇರ್ತಾರೆ. ಅದೇ ಹಳ್ಳಿ ಕಡೆ ಹೇಳಿದ್ರೆ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಅಂತ ಹೇಳ್ತೇವೆ. ಈ ಅವಿಭಾಜ್ಯ ಕುಟುಂಬ ಕೆಲವೊಂದ್ಸತಿ ಅವರಿಗೆ ಅದು ಒಂಥರ ಬಫರ್ ಕೊಡುತ್ತೆ. ಇವಾಗ ಅವಳಿಗೆ ಮಗು ನೋಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಎಷ್ಟೋ ಜನ ಪಾರ್ಟ್ನ ತಗೊಳ್ಳಿಕ್ಕೆ ರೆಡಿ ಇರ್ತಾರೆ. ಬಟ್ ಇವಾಗ ಪಟ್ಟಣದಲ್ಲಿ ಹೇಗೆ ಗಂಡ ಹೆಂಡತಿ ಇಬ್ಬರೇ ಇದ್ರೆ ಗಂಡ ಕೆಲ್ಸಕ್ಕೆ ಹೋಗಿದಾನಂದ್ರೆ ಮತ್ತಾರು ಇರಲ್ಲ ಅಲ್ಲಿ ನೋಡ್ಕೊಳ್ಳಿಕ್ಕೆ, ಎಲ್ಲಾ ಕೆಲಸನೂ ಅವಳೇ ಮಾಡ್ಬೇಕು. ಒಂದಿನ ಎರಡು ದಿನ ಚೆನ್ನಾಗಿರುತ್ತೆ, ಬಟ್ ನಿರಂತರವಾಗಿ ಮಾಡ್ಬೇಕು ಅಂದ್ರೆ ಅದು ಏನು ಬಿಡುವಿಲ್ದೇನೆ. ಸೊ ಆತರ ಇದ್ದಾಗ ಅವರಿಗೆ ಅದು ಒಂಥರ ಹೊರೆ ಅನ್ಸೆ ಅನ್ಸುತ್ತೆ, ಒತ್ತಡ ಅನ್ಸುತ್ತೆ, ಯಾರಾದ್ರೂ ಬೇಕು ಅಂತ ಅನ್ಸುತ್ತೆ.
0: ಆ ಒತ್ತಡ ಮಾನಸಿಕ ಅನಾರೋಗ್ಯಕ್ಕೆ ಕಾರಣವಾಗಬಹುದು, ಅದು ಕೂಡ ಆತರ ತಿರುವನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದೀರಾ. ಇನ್ನು ಕೆಲವು ಬಾರಿ ಮಕ್ಕಳು ಬೆಳಗ್ಗೆ ಮಲಗಿರ್ತಾರೆ, ರಾತ್ರಿ ಅಳ್ತಾ ಇರ್ತಾರೆ, ರಾತ್ರಿ ಮಲಗಿರ್ತಾರೆ, ಬೆಳಗ್ಗೆ ಹೊತ್ತು ಅಳ್ತಾ ಇರ್ತಾರೆ. ಅಂದ್ರೆ ಒಂದೇ ರೀತಿಯಲ್ಲಿ ಇರಲ್ಲ ಮಗುವಿನ ನಿದ್ರೆ, ತಾಯಿಯ ನಿದ್ರೆಯಲ್ಲೂ ಏರುಪೇರನ್ನ ಕಾಣ್ತೀವಿ. ಸೊ ಈ ನಿದ್ರಾಹೀನತೆ ಆಗ್ಲೇ ಹೇಳ್ದ ಹಾಗೆ ಎಷ್ಟು ತೀವ್ರವಾಗಿ ಈ ಮಾನಸಿಕ ಅನಾರೋಗ್ಯಕ್ಕೆ ಕಾರಣವಾಗ್ಬೋದು, ಯಾವ ರೀತಿ ಪರಿಣಾಮವನ್ನ ಬೀರ್ಬೋದು ತಾಯಿ ಮೇಲೆ?
1: ನಿದ್ರಾಹೀನತೆ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಬಯೋಲಾಜಿಕಲ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೇವೆ. ಇದು ನಮ್ಮ ಬ್ರೈನ್ ಅಲ್ಲಿರುವಂತಹ ಕೆಲವೊಂದು ಹಾರ್ಮೋನ್ಗಳ ವ್ಯತ್ಯಾಸಗಳನ್ನು ಕೂಡ ಮಾಡುತ್ತೆ. ಈ ಸ್ಲೀಪ್ ವೇಕ್ ಸೈಕಲ್ ಸರಿಯಾಗಿಲ್ಲ ಅಂದ್ರೆ ಅವರ ಬ್ರೈನ್ ಅಲ್ಲಿರುವಂತಹ ಕೆಲವೊಂದು ಹಾರ್ಮೋನ್ಗಳು, ಗ್ಲುಟಮೇಟ್ ಅಂತ ಹೇಳ್ತೇವೆ, ಗಾಬಾ ಅಂತ ಹೇಳ್ತೇವೆ, ಆ ಹಾರ್ಮೋನ್ಗಳಲ್ಲೂ ಕೂಡ ವ್ಯತ್ಯಾಸನ ತರಿಸುತ್ತೆ. ಸೊ ಅದರದ ಪರಿಣಾಮವಾಗಿನೂ ಕೂಡ ಅವರಲ್ಲಿ ಖಿನ್ನತೆ ಬರುವಂತ ಚಾನ್ಸಸ್ ಗಳು ಹೆಚ್ಚಾಗ್ತವೆ, ನಿದ್ರಾಹೀನತೆಗಳು. ಇದನ್ನ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಸ್ಟಡಿ ಮಾಡ್ತಾ ಇದ್ದಾರೆ.
0: ಯಾಕೆಂದ್ರೆ ಪ್ರತಿ ಡಾಕ್ಟರ್ ಹೇಳೋದು 6-8 ಗಂಟೆ ಮನುಷ್ಯ ನಿದ್ದೆ ಮಾಡಿದ್ರೆ ಅವನ ಬ್ರೈನ್ ಚುರುಕಾಗಿರುತ್ತೆ, ಅವನು ಸರಿಯಾಗಿ ಕೆಲಸವನ್ನ ಮಾಡೋದಿಕ್ಕೆ, ಚಟುವಟಿಕೆಯಿಂದ ಇರೋದಿಕ್ಕೆ ಸಾಧ್ಯವಾಗುತ್ತೆ ಅಂತ. ಆದ್ರೆ ಇಲ್ಲಿ ಅದು ಏರುಪೇರಾದಾಗ ತುಂಬಾನೇ ಸ್ಟ್ರೆಸ್ ಅಂತ ಅನ್ಸುತ್ತೆ ತಾಯಿಗೆ. ತಾಯಿ ಯಾವಾಗ ಸಮಯ ಸಿಗುತ್ತೆ ಆಗ ಎಲ್ಲ ನಿದ್ರೆ ಮಾಡಿಕೊಂಡು ಇದನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ ಅಲ್ವಾ.
1: ಬಟ್ ಅದು ಎಷ್ಟೋ ತಾಯಂದಿರಲ್ಲಿ ಅದು ಸಾಧ್ಯ ಆಗ್ತಾ ಇರಲ್ಲ. ಮಗು ಮಲ್ಕೊಂಡ್ರು ಕೂಡ

0: ಅವರಿಗೆ ನಿದ್ದೆ ಬರಲ್ಲ. ಇದರಲ್ಲಿ ಹೇಗಂದ್ರೆ ಇವಾಗ ಒಂದ್ಸತಿ ಪ್ರಸವ ನಂತರದ ಖಿನ್ನತೆ ಸ್ಟಾರ್ಟ್ ಆಯ್ತು ಅಂದ್ರೆ ಅದು ಅಷ್ಟು ಬೇಗ ಕಡಿಮೆ ಆಗಲ್ಲ. ಅದು ನಾವು ಅವಳಿಗೆ ಓಕೆ ಮಗು ಮಲ್ಕೊಂಡಿದೆ ನೀನು ಮಲ್ಕೋ ಅಂತ ಹೇಳಿದ್ರು ಅವರಿಗೆ ನಿದ್ರೆ ಬರಲ್ಲ. ಯಾಕಂದ್ರೆ ಅವ್ರ ಬ್ರೈನ್ ಅಲ್ಲಿ ಇರುವಂತಹ ಒಂದು ಗಾಬಾ ಮತ್ತೆ ಗ್ಲುಟಮೇಟ್ ಅನ್ನುವಂತ ಅಂಶಗಳು ಆಲ್ರೆಡಿ ಏರ್ಪೇರ್ ಆಗಿರುತ್ತೆ. ಆ ಮಗು ಮಲ್ತ್ ಕೂಡಲೇ ಅದು ರೀಸೆಟ್ ಆಗಲ್ಲ. ಅದು
1: ಈ ರೀತಿಯಾದ ಸಂದರ್ಭದಲ್ಲಿ ತಾಯಿ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ ಡಾಕ್ಟರ್?
0: ಯೂಶುವಲಿ ಏನ್ ಹೇಳ್ತೀವಿ ಅಂದ್ರೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲೇನೆ ಕೆಲವೊಂದ್ಸತಿ ಈ ತರದ ಕಾಯಿಲೆಗಳ ಮುನ್ಸೂಚನೆಗಳಿರ್ತವೆ. ಉದಾಹರಣೆ ಕೊಡ್ತೇನೆ, ಯಾವ ತಾಯಿಯಂದಿರಿಗೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಜಾಸ್ತಿ ಆತಂಕ ಇರುತ್ತೋ ಆ ತಾಯಿಯಂದಿರಲ್ಲಿ ಪ್ರಸವ ನಂತರ ಖಿನ್ನತೆ ಕಾಯಿಲೆಯನ್ನ ನೋಡುವಂತ ಚಾನ್ಸಸ್ ಗಳು ಜಾಸ್ತಿ. ಸೊ ಅದಕ್ಕಾಗಿ ನಾವು ಇಂಟರ್ವೆನ್ಷನ್ಸ್ ಅಂತ ಏನ್ ನಾವು ಏನ್ ಹೇಳ್ತೇವೆ ಅದು ಪ್ರೆಗ್ನೆನ್ಸಿಯಲ್ಲೇ ಆಗ್ಬೇಕು. ಅವಳಿಗೆ ಅವಳ ಪ್ರೆಗ್ನೆನ್ಸಿ ಬಗ್ಗೆನೆ ಆತಂಕ ಇರಬಹುದು, ಅವಳ ಆರೋಗ್ಯದ ಬಗ್ಗೆ ಆತಂಕ ಇರಬಹುದು, ಅವಳ ಹೊಟ್ಟೆಯಲ್ಲಿ ಬೆಳೀತಾ ಇರುವಂತ ಮಗುವಿನ ಬೆಳವಣಿಗೆ ಬಗ್ಗೆ ಆತಂಕ ಇರಬಹುದು. ಸೊ ಈ ರೀತಿ ಆತಂಕ ಪ್ರೆಗ್ನೆನ್ಸಿ ಟೈಮ್ ಅಲ್ಲೇನೆ ಇದ್ದಿದ್ದೇ ಹೋದಾದ್ರೆ ಅವರಲ್ಲಿ ಪ್ರಸವ ನಂತರ ಖಿನ್ನತೆ ಕಾಯಿಲೆ ಬರುವಂತ ಚಾನ್ಸಸ್ ಗಳು ಜಾಸ್ತಿ.
1: ಗರ್ಭಿಣಿ ಇರುವಾಗ್ಲೇನೆ ತಪಾಸಣೆಗೆ ಬಂದಾಗ ಅವರಿಗೆ ಮನೋವೈದ್ಯರು ಅವರಿಗೆ ಸಲಹೆಯನ್ನ ನೀಡೋದು ಇಲ್ಲಿ ಮುಖ್ಯ ಅಂತ ಅನ್ಸುತ್ತೆ.
0: ಮನೋವೈದ್ಯರು ಅಷ್ಟೇ ಅಲ್ಲದೇನೆ ನಮ್ಮ ದೇಶದಲ್ಲಿ ಆಶಾಸ್ ಮತ್ತೆ ANMs ಅಂತ ಹೇಳ್ತೇವೆ, ಅವರು ಸತತವಾಗಿ ತಾಯಿಯ ಕಾಂಟ್ಯಾಕ್ಟ್ಸ್ ಅಲ್ಲಿ ಇರ್ತಾರೆ. ಅವರಿಂದ ನಾವು ಅವರ ಮಾನಸಿಕ ಆರೋಗ್ಯ ಹೇಗಿದೆ ಅನ್ನುವಂಥದ್ ಬಗ್ಗೆ ನಾವು ಮಾಹಿತಿ ತಗೊಳ್ಬೇಕಾಗುತ್ತೆ. ಸ್ವಲ್ಪ ಸಮಾಧಾನ ಅಥವಾ ಆಪ್ತ ಸಮಾಲೋಚನೆಗಳು ಕೂಡ ಅವರಿಗೆ ಅವರಿಗೆ ಅದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯತೆ ಆಗುತ್ತೆ. ಮತ್ತೆ ಅವರು ಪ್ರಸವ ನಂತರ ಕೂಡ ಏನ್ ಸಾಂತ್ವನ ಅಥವಾ ಆಪ್ತ ಸಮಾಲೋಚನೆ ಏನ್ ಮಾಡಿರ್ತಾರೆ ಅದರದ ಲಾಭನ ಅವರು
1: ಪ್ರಸವ
0: ನಂತರ ಕೂಡ ಪಡಿಬಹುದು.
1: ಇನ್ನು ಅತಿಯಾದ ಒತ್ತಡ ಅಥವಾ ಪ್ರಸವ ನಂತರದ ಸೈಕೋಸಿಸ್ ಲಕ್ಷಣಗಳು ಕಂಡು ಬಂದ್ರೆ ತಾಯಿನೇ ಸ್ವತಃ ಆಗ್ಲಿ ಅಥವಾ ಕುಟುಂಬದವರಾಗ್ಲಿ ತಕ್ಷಣ ಏನ್ ಮಾಡಬೇಕು?
0: ಪ್ರಸವ ನಂತರದ ಸೈಕೋಸಿಸ್ ಕಾಯಿಲೆ ಅಂತ ಏನ್ ಹೇಳ್ತೀವಲ್ಲ ಅದು ಯೂಶುವಲಿ ನಾವು ಅದನ್ನ ಮೆಡಿಕಲ್ ಎಮರ್ಜೆನ್ಸಿ ಅಂತ ಕನ್ಸಿಡರ್ ಮಾಡ್ತೇವೆ. ಇಟ್ಸ್ ಎ ಮೆಡಿಕಲ್ ಎಮರ್ಜೆನ್ಸಿ. ಪ್ರಾಬಬ್ಲಿ ದ ಬೆಸ್ಟ್ ಥಿಂಗ್ ಫ್ಯಾಮಿಲಿ ಮೆಂಬರ್ಸ್ ಏನ್ ಮಾಡಬಹುದು ಅಂದ್ರೆ ಅವ್ರನ್ನ ಫಸ್ಟ್ ವೈದ್ಯರನ್ನ ಕಾಣುವಂಥದ್ದು. ಯೂಶುವಲಿ ನಾವು ಏನ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿ ನನ್ನ ಅನುಭವ ಏನಿದೆ ಅಂದ್ರೆ ಅವ್ರನ್ನ ಫಸ್ಟ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಹೊರತು ಏನೋ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಲ್ಲ. ತುಂಬಾ ಸಮಯನ ಕಳೆದು ಬಿಡ್ತಾರೆ. ಅಷ್ಟು ಸಮಯದಲ್ಲಿ ಆ ಸಿಂಪ್ಟಮ್ಸ್ಗಳು ಅವ್ರ ತೊಂದರೆಗಳು ಎಷ್ಟು ಮಟ್ಟಿಗೆ ಜಾಸ್ತಿ ಆಗುತ್ತವಂದ್ರೆ ನಾವು ಅವ್ರನ್ನ 2-3 ವಾರ 4 ವಾರ ನಾವು ಆಸ್ಪತ್ರೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅವರು ಬಹಳ ಬೇಗ ಬಂದ್ರೆ ಬೇಗನೆ ಅವ್ರಿಗೆ ಮನೆ ಕಳಿಸಬಹುದು. ಲೇಟ್ ಮಾಡದಷ್ಟು ಆ ಸಿಂಪ್ಟಮ್ಸ್ ಹೇಗೆ ಜಾಸ್ತಿ ಆಗ್ತಾ ಹೋಗ್ತವಲ್ಲ ಆ ಜಾಸ್ತಿ ಆದಷ್ಟು ಅವರಿಗೆ
1: ಚಿಕಿತ್ಸೆಯ ಒಂದು ಸಮಯ ತಗೊಳ್ಳುತ್ತೆ. ಸೊ ಹಾಗಾಗಿ ತಕ್ಷಣ ವೈದ್ಯರನ್ನ ಕಾಣ್ಬೇಕು. ಇಲ್ಲಿ ಮತ್ತೆ ಇನ್ನೊಂದು ಪ್ರಶ್ನೆ ಆಗುತ್ತೆ ಡಾಕ್ಟರ್, ವೈದ್ಯರು ಅಂತಂದ್ರೆ ಎಂತ ವೈದ್ಯರನ್ನ ನೋಡ್ಬೇಕು?
0: ಇವಾಗ ಯೂಶುವಲಿ ಆಬ್ಸ್ಟೆಟ್ರಿಷಿಯನ್ಸ್ ಅಂತ ನಾವು ಹೇಳ್ತೇವೆ ಅಂದ್ರೆ ಏನೋ ಪ್ರಸವ ಮಾಡುವಂತ ಡಾಕ್ಟರ್ಗಳು, ಅವರನ್ನು ತೋರಿಸಿದ್ರು ಸಾಕು. ಇದರಲ್ಲಿ ಕೆಲವೊಂದು ವಿರಳವಾದಂತ ಕೆಲವೊಂದು ಕಂಡೀಷನ್ಸ್ ಗಳಿದೆ. ಸೇ ನಾವು ಅದನ್ನ ಸೆರೆಬ್ರೋ ವ್ಯಾಸ್ಕ್ಯುಲರ್ ಥ್ರೋಂಬೋಸಿಸ್ ಅಂತ ಹೇಳ್ತೇವೆ, CVT ಅಂತ. ಅದು ಬ್ರೈನ್ ಅಲ್ಲಿ ಕೆಲವೊಂದ್ಸತಿ ರಕ್ತ ಹೆಬ್ಬಗಟ್ಟುವಂಥದ್ದು. ಸೊ ಆ ರೀತಿ ಆದಾಗ ಕೆಲವೊಂದ್ಸತಿ ಲಕ್ಷಣಗಳು ಸ್ವಲ್ಪ ಸೈಕೋಸಿಸ್ ತರನೂ ಅನ್ಸ್ಬಹುದು. ಅಂದ್ರೆ ಆವಾಗ ಕೆಲವೊಂದ್ಸತಿ ಕೆಲವರಿಗೆ ಜ್ವರ ಇರುತ್ತೆ, ಫಿಟ್ಸ್ಗಳು ಬರ್ತವೆ. ಬಟ್ ಫಿಟ್ಸ್ ಬಂದ ಮೇಲೆ ಅವ್ರ ವರ್ತನೆಯಲ್ಲಿ ಬದಲಾವಣೆ ಕಾಣಿಸ್ಕೊಂಡು ಬಿಡ್ತದೆ. ಆ ಟೈಮಲ್ಲಿ ನೀವು ಆಬ್ಸ್ಟೆಟ್ರಿಷಿಯನ್ಸ್ಗೆ ಏನಾದರೂ ತೋರಿಸಿದ್ರೆ ಅವರು ಅದನ್ನ ಬಹಳ ಬೇಗ ಕಂಡುಹಿಡಿಬಹುದು. ಇದು ಸೇ ಫಾರ್ ಎಕ್ಸಾಂಪಲ್ ಇವಾಗ ಸಿಸೇರಿಯನ್ ಸೆಕ್ಷನ್ ಮಾಡಿದ್ದೆ ಹೋದಾದ್ರೆ ಆ CVT ಆಗುವಂತ ಚಾನ್ಸಸ್ ಗಳು ಜಾಸ್ತಿ. ಇವಾಗ 1,000 ಡೆಲಿವರಿ ಆಯ್ತು ಅಂದ್ರೆ 6 ಜನರಿಗೆ ಈ ರೀತಿ CVT ಆಗುವಂತ ಚಾನ್ಸಸ್ ಇದೆ. ಬಟ್ ಅದ್ರದ ಚಿಕಿತ್ಸೆ ಸಂಪೂರ್ಣವಾಗಿ ಡಿಫ್ರೆಂಟ್. ಆದ್ರೆ ಈ ಸೈಕೋಸಿಸ್, ಇವಾಗ ನಾವು ಸೈಕೋಸಿಸ್ ನೋಡಿದ್ರೆ 1,000 ಡೆಲಿವರಿಯಲ್ಲಿ 1-2 ಆಗಬಹುದು. ಎರಡು ಟ್ರೀಟಬಲ್ ಕಂಡೀಷನ್,
1: ಎರಡಕ್ಕೂ ಚಿಕಿತ್ಸೆ,
0: ಬಟ್ ಡಿಫ್ರೆಂಟ್ ಚಿಕಿತ್ಸೆ ಇದೆ. ಯೂಶುವಲಿ MBBS ಓದ್ಬೇಕಾದ್ರೂ ಕೂಡ ಇರುತ್ತೆ. ಸೊ ಅವರು ಕೂಡ ಇದು ಆಪ್ಸೆಟಿಕ್ ಪ್ರಾಬ್ಲಮ್ ಅಲ್ಲ, ಇದು ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಅಂತ ಕಂಡುಹಿಡಿದು ಅವರು ಯೂಶುವಲಿ ಏನು ನಿಯರೆಸ್ಟ್ ಯಾರು ಸೈಕ್ಯಾಟ್ರಿಸ್ಟ್ ಇರ್ತಾರೆ. ಇವಾಗಂತೂ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅಂತ ಇದೆ, ಪ್ರತಿಯೊಬ್ಬರು ಡಿಸ್ಟ್ರಿಕ್ಟ್ಗೂ ಒಬ್ಬೊಬ್ಬರು ಸೈಕ್ಯಾಟ್ರಿಸ್ಟ್ ಇರ್ತಾರೆ, ಅವರನ್ನ ಅಲ್ಲಿ ರೆಫರ್ ಮಾಡಬಹುದು.
1: ಸೊ ಹಾಗಾಗಿ ತಕ್ಷಣವಾಗಿ ಯಾವುದೇ ಡಾಕ್ಟರ್ ಹತ್ರ ಹೋದ್ರೂ ಕೂಡ ಇವರನ್ನ ಮಾರ್ಗದರ್ಶನ ನೀಡಿ ಅವರು ಎಲ್ಲಿಗೆ ಹೋಗ್ಬೇಕು, ಎಂತ ಡಾಕ್ಟರ್ನ ವೈದ್ಯರನ್ನ ಕಾಣಬೇಕು ಅನ್ನೋದನ್ನ ಪ್ರತಿಯೊಬ್ಬ ಡಾಕ್ಟರು ಹೇಳ್ತಾರೆ ಅಂತ ಖಂಡಿತವಾಗ್ಲೇ ಹೇಳ್ತಾ ಇದ್ರೆ ಭರವಸೆನ ಕೊಡ್ತಾ ಇದ್ರ. ಇನ್ನು ಡಾಕ್ಟರ್, ಇತ್ತೀಚೆಗೆ ನೀವಾಗ್ಲೇ ಹೇಳಿದ ಹಾಗೆ ನಮ್ಮ ಭಾರತದಲ್ಲಿ ಕೂಡು ಕುಟುಂಬ ಹೋಗಿ ಇವಾಗ ನಗರ ಪ್ರದೇಶದಲ್ಲಿ ಅದರಲ್ಲಂತೂ ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ. ಸೊ ಈ ತರ ಇದ್ದಾಗ ಪ್ರಸವದ ನಂತರ ಇಬ್ಬರಿಗೂ ಮೊದಲ ಮಗು ಅಂತ ಹೇಳಿದ್ರೆ ಇಬ್ಬರಿಗೂ ಗೊತ್ತಿರಲ್ಲ ಆ ಮಗುನ ಹೇಗೆ ಹ್ಯಾಂಡಲ್ ಮಾಡಬೇಕು, ತನ್ನ ಆರೋಗ್ಯ ಹೇಗೆ ನೋಡ್ಕೋಬೇಕು ಅಂತ ತಾಯಿಗೆ ಗೊತ್ತಿರಲ್ಲ. ಸೊ ಇಂಥ ಸಂದರ್ಭದ ತಾಯಂದಿರಿಗೆ ಈ ಕಾರ್ಯಕ್ರಮದ ಮೂಲಕ ಏನು ಹೇಳಕ್ ಇಷ್ಟಪಡ್ತೀರಾ, ಯಾವ ರೀತಿ ಇವರು ತಮ್ಮ ಆರೋಗ್ಯವನ್ನು ಉತ್ತಮ ಪಡಿಸ್ಕೊಳ್ಬೇಕು?

9:48:35 ನಿಮ್ಮ ನೆಚ್ಚಿನ 101.3 FM ಕನ್ನಡ ಕಾಮನಬಿಲ್ಲಿನ ಸ್ಟುಡಿಯೋದಲ್ಲಿ ಸಖತ್ ಸಾಂಗ್ ಕೇಳ್ತಾ ಇದ್ದೀರಾ. ನಿಮ್ಮಿಷ್ಟದ ನಿಮ್ಮದೇ ಕೋರಿಕೆಯ ನಿಮ್ಮದೇ ಕಾರ್ಯಕ್ರಮ ಇದು. ಯಮ ಶ್ರೀಕಂಠನ ಅಗ್ರಹಾರ ಮೈಸೂರು. ಇಲ್ಲಿಂದ ಹುಬ್ಬಳ್ಳಿಯ ಲೋಹಿಯ ನಗರದ ಚನ್ನಬಸಪ್ಪ ಕರಮಣಿ ಹಾಗೂ ಅವರ ಮನೆಯವರು, ನವೀನ್ ಕಾವ್ಯ ವೀವರ್ಸ್ ಕಾಲೋನಿ ಇಲ್ಲಿಂದ, ಹಾಗೆ ಮತ್ತಾರು ಶ್ರೀಕಾಂತ್ ಪೂಜಾರ್ ಮುಂಡರಗಿ ತಾಲೂಕು ಹೈತಾಪುರ ಗ್ರಾಮ ಇಲ್ಲಿಂದ, ಹಾಗೆ ರೂಪಾ ಲಕ್ಷ್ಮೀಕಾಂತ ಯಶವಂತ್ ತೇಜಸ್ವಿನಿ ಚನ್ನನಕುಂಟೆ ಶಿರಾದಿಂದ, ಹಾಗೆ ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗ ಇಲ್ಲಿನ ನಮ್ಮ ಕೇಳುಗರು, ಡಾಕ್ಟರ್ ಗ್ರಾಮ ಪುರೋಹಿತ್ ಮತ್ತು ನಾಗರಾಜ್ BTM ಲೇಔಟ್ ಇಲ್ಲಿನ ನಮ್ಮ ಕೇಳುಗರು. ಮತ್ತೊಂದು ಸಂದೇಶ ಬಂದಿದೆ, ಓಂಕಾರ್ ಕಲ್ಲುಗುಡೆ ರಾಯಭಾಗದ ನಮ್ಮ ಕೇಳುಗರು ಇವರು, ಗುಮ್ಮಳಾಪುರದ ಗ್ರಾಮಸ್ಥರು ಆನೇಕಲ್ನಿಂದ ಕಳಿಸಿರುವಂತಹ ಸಂದೇಶ ಇದು. ಹಾಗೆ ನಮ್ಮ ಕೇಳುಗರಾದ ತಾವರೆಕೆರೆಯ ನಾಗೇಂದ್ರ ಅವರು, ಸುಜಾತ ಆರ್ ಗಣೇಶ್, ಲಿಖಿತ ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕ್ ಹಾಗೂ ವಿಮರ್ಶ್ ಈ ಎಲ್ಲ ಕೇಳುಗರು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರಂತೆ. ರಾಜಾಜಿನಗರದ ನಮ್ಮ ಕೇಳುಗರು ಇವರು, ಗುಡ್ ಮಾರ್ನಿಂಗ್ ಕನ್ನಡ ಕಾಮನಬಿಲ್ಲಿಗೆ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಗುಡ್ ಮಾರ್ನಿಂಗ್. ಚನ್ನನಕಂಠೆ ಶಿರಾದಿಂದ ಒಂದು ಸಂದೇಶ ಬಂದಿರುವಂಥದ್ದು. ಹಾಗೆ ರವಿ ಕೆ ಅಂಬೇಕರ್ ಇವರು ಯೋಗ ಶಿಕ್ಷಕರಂತೆ, ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಶಕುಂತಲಾ ಶಂಕರ್ ಮಂಡ್ಯದಿಂದ ಕಳಿಸಿರುವಂತಹ ಸಂದೇಶ ಇದು. ನಾಗೇಶ್, ದೀಪ, ಋತ್ವಿಕ್ ಮತ್ತು ಜಾರ್ವಿಕ್ ಕಸಗೂಡು ಬೇಲೂರು ತಾಲೂಕು ಹಾಸನದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎಲ್ಲರೂ ಕೇಳ್ತಾ ಇರೋದು ಒಂದೇ, ನಮಗೋಸ್ಕರ ಒಂದು ಒಳ್ಳೆ ಗೀತನ ಪ್ರಸಾರ ಮಾಡಿ ಅಂತ ಹೇಳಿ. ಮತ್ತು ನಿಮ್ಗಲ್ಲದೆ ಇನ್ಯಾರಿಗೆ ಗೀತೆನ ಪ್ರಸಾರ ಮಾಡೋದಲ್ವ? ಎಲ್ಲ ನನ್ನ ಆತ್ಮೀಯ ಕೇಳುಗರಿಗಾಗಿ ಈಗ ಪ್ರಸಾರ ಆಗ್ತಾ ಇದೆ ಸಿಂಧೂರ ತಿಲಕ ಚಿತ್ರದ ಈ ಒಂದು ಗೀತೆ. SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, RN ಜಯಗೋಪಾಲ್ ಅವರ ಸಾಹಿತ್ಯ ಇದೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಈ ಚಂತದ ಹಾಡಿಗೆ.

ಚಂದ್ರಚಕೋರಿ ಚಿತ್ರದ ಈ ಗೀತೆ ಚಿತ್ರ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಇದೆ. ಎಸ್ ನಾರಾಯಣವರ ಸಾಹಿತ್ಯ, ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ಈ ಹಾಡಿಗೆ. ಇನ್ನು ಈ ಹಾಡು ಯಾವೆಲ್ಲ ನಮ್ಮ ಕೇಳುಗರಿಗಾಗಿ ಅಂತ ಹೇಳಿದ್ರೆ, ಅನಿಲ್ ಭೀಷ್ಮಣ್ಣನವರ್, ಶಮನೇವಾಡಿ ಇಲ್ಲಿಯ ನಮ್ಮ ಕೇಳುಗರು, ಹಾಗೆ ಕ್ಯಾದ್ರಿ ವೀರೇಶ್ ತೆಲಂಗಾಣ ರಾಜೌಲಿ ಜಿಲ್ಲೆಯ ನಮ್ಮ ಕೇಳುಗರು, ಹಾಗೆ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಇನಿಎಸ್ ಬಡಾವಣೆ ಹೊಸದುರ್ಗದ ನಮ್ಮ ಕೇಳುಗರು, ಹಾಗೆ ಮೇಡಮ್ ನಮಗೂ ಒಂದು ಹಾಡು ಅಂತ ಹೇಳಿ ಸಂದೇಶ ಕಳಿಸಿರುವ ನಮ್ಮ ಕೇಳುಗರು ಯಾರು, ಹರಿಯಾಣದ ಅಂಬಾಲದಿಂದ ಪೂಜಾ ಮೋಹಿತ್ ಶರ್ಮಾ, ದಿವ್ಯಾಂತ ಶರ್ಮಾ ಹಾಗೂ ಅವರ ಮಗ ಅಪ್ಪುವಿಗಾಗಿ ಈ ಒಂದು ಗೀತೆ ಪ್ರಸಾರ ಆಗ್ತಾ ಇದೆ. ಹಾಗೆ ಮಾದನ ಹಿಪ್ಪರಗಿಯ ಶಿವಲಿಂಗಪ್ಪ ಭದ್ರಿ ಹಾಗೂ ನಮ್ಮ ಕೇಳುಗರು, ಹಾಗೆ ಸಂತೋಷ್ ಧೂಪದಾಳ ಇವರು ಸಂದೇಶ ಕಳಿಸಿರೋದು ಬೆಳಗಾವಿಯಿಂದ. ಹಾಗೆ ಮತ್ತಿನ್ಯಾರು, ಅರುಣಾ ಮೈತ್ರಿ ಜೆ ಸಿ ನಗರ್ ಪೋಸ್ಟ್ ಆಫೀಸ್ ರಸ್ತೆಯಿಂದ ಆಕಾಶಗಂಗೆ ಕಾರ್ಯಕ್ರಮ ಅಂತ ಹೇಳಿ ಅವರು ಸಂದೇಶವನ್ನು ಹಾಕಿದ್ದಾರೆ. ಕಾರ್ಯಕ್ರಮದ ಹೆಸರು ಬದಲಾಗಿದೆ ಈಗ, ಸಖತ್ ಸಾಂಗ್ ಇದು. ಹಾಗೆ ಕಾಮನಬಿಲ್ಲಿನಲ್ಲಿ ಹಾಡುಗಳು ಸೂಪರ್ ಅಂತ ಹೇಳಿ ನಿಮ್ಮ ಸ್ನೇಹಕ್ಕೆ ಚಿರಋಣಿ 101.3 FM ನನ್ನ ಮೆಚ್ಚಿನ ಚಾನಲ್ ಅಂತ ಹೇಳಿ ಶಾಂತಾ ಸ್ನೇಹ ಸುಧಾಕರ್ ವಾಡಪ್ಪಗೋಳ ಇಲ್ಲಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹೂವಿನ ಹಡಗಲಿಯ ನಮ್ಮ ಕೇಳುಗರಾದ

ಯಾರು ಹೆಸರನ್ನ ತಿಳಿಸಿಲ್ವಲ್ಲ ಇವರು, ರಮೇಶ ಕಂಡೆನ್ನವರವರು. ಹಾಗೆ ರೇಣುಕ ಅಂದರೆ ಸಿಂಹ ಪಾದರಾಯನಪುರದಿಂದ. ನೋಡಿ, ನೀವು ಫಾರ್ಮ್ಯಾಟ ನಲ್ಲೇ ಸಂದೇಶ ಕಳಿಸಿದ್ರೆ ಮೊದಲಿಗೆ ನಿಮ್ಮ ಹೆಸರು, ಆನಂತರ ಊರು, ಆನಂತರ ನಿಮ್ಮ ಹಾಡಿನ ರಿಕ್ವೆಸ್ಟ್ ಯಾವುದು ಅಂತ ಕಳಿಸಿದ್ರೆ ನಮಗೆ ಓದೋದಕ್ಕೆ ಸುಲಭ ಆಗುತ್ತೆ, ಸಮಯದ ಉಳಿತಾಯ ಕೂಡ ಆಗುತ್ತೆ. ಸಮಯ ಉಳಿತಾಯ ಆದರೆ ಇನ್ನೊಂದು ಹಾಡು ಹೆಚ್ಚಿಗೆ ಪ್ರಸಾರ ಮಾಡೋದಕ್ಕೆ ಅವಕಾಶ ಆಗುತ್ತೆ ಅಲ್ವಾ. ಹಾಗಾಗಿ ಈ ಒಂದು ಫಾರ್ಮ್ಯಾಟ್ನಲ್ಲಿ ಬಂದರೆ ಎಲ್ಲರಿಗೂ ಸಹ ಓದೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಗೀತೆನ ಕೇಳ್ತಾ ಇದ್ದೀರಾ. ಈಗ ಜೋರಾಗಿ ನಿಮ್ಮೆಲ್ಲರಿಗೂ ಕೇಳುತ್ತೆ ಗೀತೆ.

ಆಹಾ ಝುಮ್ ತಕ್ಕ ಝುಮ್ ಝುಮ್ ಅಂತ ಹೇಳಿ ನಲಿಯುವಂತಹ ಮನಸ್ಸು ಎಲ್ಲರದು ಆಗಲಿ ಅನ್ನುವಂತಹ ಆಶಯದೊಂದಿಗೆ ಇಂದಿನ ಸಖತ್ ಸಾಂಗ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಹೇಮಾ ಹರೀಶ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಟ್ಯೂನ್ ಮಾಡಿದಿರಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ಕನ್ನಡ ಕಾಮನಬಿಲ್ಲಿನಲ್ಲಿ ಮುಂದಿನ ಕಾರ್ಯಕ್ರಮ ಸಿನಿ ಚಿಟ್ಟೆ. ಆತ್ಮೀಯ ಕೇಳುಗರೆಲ್ಲರಿಗೂ ಸಿನಿ ಚಿಟ್ಟೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಜೊತೆಯಾಗಿದ್ದೀನಿ ನಿಮ್ಮ ಹೇಮಾ ಹರೀಶ್. ಕನ್ನಡದಲ್ಲಿ ಪೌರಾಣಿಕ ಚಿತ್ರಗಳು, ಈ ಕುರಿತಂತೆ ಮಾತು ಹಾಗೆ ಗೀತೆಗಳು ಸಾಗುತ್ತೆ ಇಂದಿನ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ. ಕೇಳ್ತಾ ಇರಿ, ಜೊತೆಯಾಗಿರಿ 101.3 ನಿಮ್ಮೆಲ್ಲರ ಮೆಚ್ಚಿನ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಬೆಂಗಳೂರು.

ಸಿನಿ ಚಿಟ್ಟೆ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಹೌದು, ಕನ್ನಡದಲ್ಲಿ ಪೌರಾಣಿಕ ಚಿತ್ರಗಳು, ಈ ಕುರಿತಂತೆ ವಿಷಯ ಸಾಗತ್ತೆ ಇಂದಿನ ಸಿನಿ ಚಿಟ್ಟೆಯಲ್ಲಿ. ಪೌರಾಣಿಕ ಚಿತ್ರಗಳು ಹಾಗೆ ಕತೆಗಳು ಅಂತ ಹೇಳಿದ್ರೆ ಯಾವಾಗಲೂ ನಮ್ಮನ್ನು ಒಂದು ರೀತಿ ಆಕರ್ಷಿಸುವಂಥದ್ದು, ಜೊತೆಗೆ ಆಕರ್ಷಕ ಪ್ರಪಂಚಕ್ಕೆ ನಮ್ಮನ್ನು ಕೊಂಡೊಯ್ಯುವಂಥದ್ದು. ಆದ್ದರಿಂದನೇ ಪೌರಾಣಿಕ ಚಿತ್ರಗಳು ಅಂತ ಹೇಳಿದ್ರೆ ನಮ್ಮ ಭಾರತೀಯ ಪ್ರೇಕ್ಷಕರನ್ನು ಯಾವಾಗಲೂ ಹಿಡಿದಿಡತ್ತೆ. ಅದಕ್ಕೆ ಉದಾಹರಣೆ ಹೇಳಬೇಕು ಅಂದರೆ, ಆ ಜನಪ್ರಿಯತೆಗೆ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ನೋಡಿ, ಧಾರಾವಾಹಿಗಳಿರಬಹುದು, ಹಾಗೆ ಚಿತ್ರಗಳು ಕೂಡ ಇರಬಹುದು, ತನ್ನದೇ ಆದಂತಹ ಹೊಸ ರೂಪದಲ್ಲಿ ಪೌರಾಣಿಕ ಪಾತ್ರಗಳು ಹಾಗೆ ಪೌರಾಣಿಕ ಕಥೆಗಳು ಬರ್ತಾ ಇದೆ. ಜನ ಬಹಳವಾಗಿ ಅವೆಲ್ಲವನ್ನು ಮೆಚ್ಚಿಕೊಂಡಿದ್ದಾರೆ. ಮತ್ತಷ್ಟು ಮಾತು ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಕೇಳ್ತಾ ಇರಿ, ಜೊತೆಯಾಗಿರಿ. ಇದು 101.3 ನಿಮ್ಮೆಲ್ಲರ ಮೆಚ್ಚಿನ ಕನ್ನಡ ಕಾಮನಬಿಲ್ಲು.

ಸ್ಥಳೀಯರು ನಿನ್ನ ಭುಜಬಲದ ಪರಾಕ್ರಮ. ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ. ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ.

ಯಶೂರ ನಾ ಅಕ್ಷೀಣ ಬಲನೋ ಹರನೊಡನೆ ಹೋರಾಡಿ ಪಾಶುಪತವಂ ಪಡೆದವನೋ ಆಗ್ರಹದೊಳೆದುರಾಗೋ ಅರಿಗಳು ನಿಗ್ರಹಿಸೋ ವ್ಯಾಘ್ರ ನಿವನೋ ಉಗ್ರ ಪ್ರತಾಪಿ ಉಗ್ರಪ್ರತಾಪಿ ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿ

ಎಂದು ನಾಟ್ಯ ಕಲಿಸಿದ ನಪುಂಸಕ ನೀನು ಚಕ್ರವ್ಯೂಹದೆ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿಕೊಟ್ಟ ಭ್ರಷ್ಟ ನೀನು ಗಂಡುಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗೋ ಹೋ

ಚಂದನೋ ಪ್ರಚಂಡನೋ ಪುಂಡನೋ ನಿರ್ಧರಿಸುವುದು ರಣರಂಗ, ಹೂಡು ಬಾಣಗಳ ಮಾಡುವೆ ಮಾನಭಂಗ. ಕದನದೋಳ್ ಕಲಿಪಾರ್ಥನಂ ಕೆಣಕಿ ಉಳಿದವರಿಲ್ಲ, ಅಬ್ಬರಿಸಿ ಬೊಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ. ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ, ಅಂತಕನಿಗೆ ಅಂತಕನು ಈ

ಈಗಷ್ಟೇ ನೀವು ಕೇಳಿದ್ರಲ್ಲ ಬಬ್ರು ವಾಹನ ಚಿತ್ರ. ಈ ಒಂದು ಚಿತ್ರ 1977 ಬಿಡುಗಡೆಯಾದಂತಹ ಅತ್ಯಂತ ಸೂಪರ್ ಹಿಟ್ ಆದಂತಹ ಒಂದು ಪೌರಾಣಿಕ ಚಿತ್ರ. ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ರು. ಈ ಚಿತ್ರವನ್ನು ಹುಣಸೂರು ಕೃಷ್ಣಮೂರ್ತಿಗಳವರು ನಿರ್ದೇಶನ ಮಾಡ್ತಾರೆ. ಅರ್ಜುನ ಹಾಗೆ ಅವನ ಪುತ್ರ ಅಂದರೆ ಚಿತ್ರಾಂಗದೆಯ ಪುತ್ರ ಬಬ್ರುವಾಹನ ಇವನ ಕಥೆಯನ್ನು ಈ ಒಂದು ಚಿತ್ರದಲ್ಲಿ ಹೇಳ್ತಾರೆ. ಅಂದರೆ ಅರ್ಜುನನಿಗೆ ಹೆಂಡತಿ ಯಾರು ಅಂತ ಹೇಳಿ ನಮ್ಮೆಲ್ಲರಿಗೂ ಸಹ ಗೊತ್ತಿರುವಂಥದ್ದು. ಆದರೆ ಈ ಒಂದು ಚಿತ್ರದಲ್ಲಿ ಅರ್ಜುನನಿಗೆ ಚಿತ್ರಾಂಗದೆ ಅನ್ನುವಂತಹ ಒಬ್ಬಳು ಹೆಂಡತಿಯು ಕೂಡ ಇರ್ತಾಳೆ ಅನ್ನುವಂಥದ್ದು ಕೂಡ ಎಲ್ಲರಿಗೂ ಗೊತ್ತಾಗುತ್ತೆ. ಹಾಗೆ ಅರ್ಜುನ ಮತ್ತು ಚಿತ್ರಾಂಗದೆಯರ ಪುತ್ರ ಬಬ್ರುವಾಹನ ಇವರ ಒಂದು ಕಥೆಯನ್ನು ಒಳಗೊಂಡಂತಹ ಚಿತ್ರ ಇದು. ಎಷ್ಟು ಸೂಪರ್ ಹಿಟ್ ಆಯಿತು ಈ ಒಂದು ಚಿತ್ರ ಅಂತ ಹೇಳಿದ್ರೆ, ರಾಜ್ಯ ಮಟ್ಟದಲ್ಲಿ 2 ಪ್ರಶಸ್ತಿಯನ್ನು ಗೆದ್ಕೊಂಡಿತ್ತು. ಹಾಗೆಯೇ 25 ವಾರಗಳ ಕಾಲ ಪ್ರದರ್ಶನವನ್ನು ಕಂಡಂತಹ ಚಿತ್ರ

ಬಬ್ರು ವಾಹನ ಚಿತ್ರ. ಈಗಲೂ ಅಷ್ಟೇ ಈ ಒಂದು ಗೀತೆ, ಯಾರು ತಿಳಿಯರನ್ನ ಭುಜಬಲದ ಪರಾಕ್ರಮ ಎಷ್ಟೊಂದು ಜನಪ್ರಿಯ ಅಂತ ಹೇಳಿದ್ರೆ, ಸ್ಟೇಜ್ಗಳಲ್ಲಿ ಪರ್ಫಾರ್ಮ್ ಮಾಡುವಾಗ ಈ ಒಂದು ಗೀತೆ ಇದ್ರೇನೆ ಅನ್ನುವಂಥದ್ದು. ಹಾಗೆ ಯಾವುದಾದ್ರು ಸ್ಪರ್ಧೆಗಳಲ್ಲಿ ಹಾಡುವಾಗ ಈ ಒಂದು ಗೀತೆ ಎಷ್ಟೊಂದು ಕಠಿಣ, ಹಾಗೆಯೇ ಸ್ಪರ್ಧೆಗಳಲ್ಲಿ ಹಾಡುವಂತಹ ಹಾಡು ಇದು ಅನ್ನುವಂಥದ್ದು ಕೂಡ ಇದೆ. ಹಾಗೆಯೇ ತಂದೆ ಮಗ ಎದುರು ಬದುರಾಗಿ ಯುದ್ಧವನ್ನು ಮಾಡುವಂತಹ ಪ್ರಸಂಗ ಎಷ್ಟೊಂದು ಮನ ಮುಟ್ಟುವ ಹಾಗೆ ಡಾಕ್ಟರ್ ರಾಜ್ ಅವರು ಅರ್ಜುನನ ಪಾತ್ರದಲ್ಲಿ, ಹಾಗೆ ಬಬ್ರು ವಾಹನನ ಪಾತ್ರದಲ್ಲಿ ನಟಿಸಿದ್ದಾರೆ ಅಂತ ಹೇಳಿದ್ರೆ, ಇವರಲ್ಲದೆ ಬೇರೆ ಯಾರೂ ಕೂಡ ಈ ಒಂದು ಪಾತ್ರ ಇಷ್ಟು ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ ಇರಲಿಲ್ವೇನೋ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ನೋಡುಗರಿಗೆ ತಂದೊಡ್ಡುವಂತಹ ಚಿತ್ರ ಇದು ಬಬ್ರು ವಾಹನ ಚಿತ್ರ. ಮತ್ತಷ್ಟು ನಮ್ಮ ಕನ್ನಡದ ಪೌರಾಣಿಕ ಚಿತ್ರಗಳ ಬಗ್ಗೆ ನಾವು ಮಾತನಾಡೋಣ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ. ಕೇಳ್ತಾ ಇರಿ, ಜೊತೆಯಾಗಿರಿ 101.3 ನಿಮ್ಮೆಲ್ಲರ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು FM ರೈನ್ಬೋ ಇದು.

ಅಬ್ಬಾ, ನಟನೆಯಲ್ಲೂ ಅಷ್ಟೇ ಗಾಯನದಲ್ಲೂ ಅಷ್ಟೇ, ಎಂತಹ ಆರ್ಭಟ ಇತ್ತು ಅಲ್ವಾ ಹಿರಣ್ಯಕಶಿಪು ರಾಕ್ಷಸ. ಹೀಗಿದ್ದ ಅವನು, ಹೇಗಿದ್ನೋ ನಮಗೆ ಗೊತ್ತಿಲ್ಲ, ಆದರೆ ಡಾಕ್ಟರ್ ರಾಜ್ ಅವರ ಅಭಿನಯ ಹಾಗೆ ಅವರ ಗಾಯನ ಆ ರಾಕ್ಷಸನ ಒಂದು ಕ್ರೌರ್ಯ ರೂಪವನ್ನು ನಮ್ಮ ಮುಂದೆ ತಂದಿಟ್ಬಿಡುತ್ತೆ. ಹಾಗೆ ಮಹಾವಿಷ್ಣುವಿನ ಮೇಲೆ ಅವನಿಗಿದ್ದಂತಹ ಕೋಪ ಅಬ್ಬ ಎಷ್ಟು ಚೆನ್ನಾಗಿ ಅವರು ಪ್ರಕಟ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವರಷ್ಟು ಚೆನ್ನಾಗಿ ಪೌರಾಣಿಕ ಪಾತ್ರಕ್ಕೆ ಇನ್ಯಾರು ಒಗ್ಗಲ್ವೇನೋ ಅನ್ನುವಂತಹ ಒಂದು ಭಾವನೆ ಅಭಿಮಾನಿಗಳಲ್ಲಿ ಮೂಡೋದು ಖಂಡಿತವಾಗಿಯೂ ನಿಜ. ಅಭಿಮಾನಿ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ನೋಡುಗರಿಗೂ ಸಹ ಇದು ಒಂದು ಅನುಭವಕ್ಕೆ ಬರುವಂಥದ್ದು. 60-70 ದಶಕದಲ್ಲಿ ನಮ್ಮ ಕನ್ನಡ ಚಿತ್ರರಂಗ ಹಲವಾರು ಪೌರಾಣಿಕ ಚಿತ್ರಗಳನ್ನು ತಯಾರು ಮಾಡುತ್ತೆ. ಆ ಚಿತ್ರಗಳು ಇಂದಿಗೂ ಸಹ

ಪ್ರೇಕ್ಷಕರ ಮನಸ್ಸಲ್ಲಿ ಹಸಿರಾಗಿರೋದು ವಿಶೇಷ. ಯಾಕಂತ ಹೇಳಿದ್ರೆ ಆ ಕಥೆ ಆಗಿರುತ್ತೆ, ಚಿತ್ರೀಕರಣ ಆಗಿರುತ್ತೆ, ಪಾತ್ರ ವರ್ಗ ಆಗಿರುತ್ತೆ, ಹಾಡುಗಳು ಕೂಡ ಚಿತ್ರದ ಹೈಲೈಟ್ ಆಗಿರುತ್ತೆ. ವಿಶೇಷ ಏನು ಗೊತ್ತಾ, ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಅತಿ ಹೆಚ್ಚು ಪೌರಾಣಿಕ ಚಿತ್ರಗಳನ್ನು ಮಾಡಿದಂತಹ ಕೀರ್ತಿಗೆ ಭಾಜನರಾದಂತಹ ನಟ. ನೋಡಿ ಎಷ್ಟು ಚೆನ್ನಾಗಿ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ಡಾಕ್ಟರ್ ರಾಜ್ ಅವರು ಎಷ್ಟು ಚೆನ್ನಾಗಿ ಒಗ್ಗುತ್ತಾ ಇದ್ರು ಆ ಪಾತ್ರಗಳಿಗೆ ಅಂತ ಹೇಳಿ. ಹಾಗಾಗಿಯೇ ಅತಿ ಹೆಚ್ಚು ಪೌರಾಣಿಕ ಚಿತ್ರಗಳಲ್ಲಿ ಕೂಡ ಅವರು ಕಾಣಿಸ್ಕೊಂಡಂತಹ ಶ್ರೇಯ ಅವರದು. ಈಗ ಮತ್ತೊಂದು ಗೀತೆ ಮುಡಿ ಬರ್ತಾ ಇದೆ. ಈ ಗೀತೆ ಶ್ರೀರಾಮಾಂಜನೇಯ ಯುದ್ಧ ಚಿತ್ರದ್ದು. ಘಂಟಸಾಲ ಅವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಹಾಡು ಇದು. ಬನ್ನಿ ಕೇಳೋಣ. ಸಿನಿ ಚಿಟ್ಟೆ ಕಾರ್ಯಕ್ರಮ ಸಾಗ್ತಾ ಇದೆ. ಪೌರಾಣಿಕ ಚಿತ್ರಗಳ ಕುರಿತಾದ ಮಾತಿನೊಂದಿಗೆ ಹಾಗೆ ಹಾಡಿನೊಂದಿಗೆ

ಪೂರ್ಣ ರಾಮಾಯಣದ ಕಥೆಯನ್ನು ಗೀತೆಯಲ್ಲಿ ಎಷ್ಟು ಸುಂದರವಾಗಿ ವಿವರಿಸಲಾದಂತಹ ಒಂದು ಚಂದದ ಗೀತೆ ವಾಲ್ಮೀಕಿ ಚಿತ್ರದಿಂದ ನೀವು ಕೇಳಿದ್ರಿ. ಕಣಗಾಲ್ ಪ್ರಭಾಕರ ಶಾಸ್ತ್ರಿಯವರು 13 ನಿಮಿಷಗಳ ಈ ಒಂದು ಹಾಡನ್ನು ನಮಗಾಗಿ ಅಂದರೆ ಪ್ರೇಕ್ಷಕರಿಗಾಗಿ ಬರೆದಿದ್ದರು. ಘಂಟಸಾಲ ಅವರು ಗೀತೆಗೆ ರಾಗ ಸಂಯೋಜನೆಯನ್ನು ಮಾಡಿ ಹಾಡಿದರು. ಇನ್ನು ಪೌರಾಣಿಕ ಚಿತ್ರಗಳು ಅಂತ ಹೇಳಿದ್ರೆ ಶ್ರೀಮಂತ ಇತಿಹಾಸವನ್ನು ಹೊಂದಿದಂತಹ ಚಿತ್ರಗಳು. ಇವುಗಳ ಪ್ರಮುಖ ಕಥಾವಸ್ತು ಆಗಿರ್ತಾ ಇತ್ತು ರಾಮಾಯಣ, ಮಹಾಭಾರತ, ಹಾಗೆ ಹಿಂದೂ ಪುರಾಣದ ಕಥೆಗಳು. ಈಗಲೂ ಸಹ ನಮ್ಮ ಹಿಂದೂ ಪುರಾಣದಲ್ಲಿನ ಕಥೆಗಳು ಅಂತ ಹೇಳಿದ್ರೆ ಜನಕ್ಕೆ ಬಹಳನೇ ಅಚ್ಚುಮೆಚ್ಚು. ಸುಮಾರು 60-70ರ ದಶಕದಲ್ಲಿ ಬಹಳಷ್ಟು ಚಿತ್ರಗಳು ನಿರ್ಮಾಣ ಆಯಿತು. ಯಾಕಂತ ಹೇಳಿದ್ರೆ ಅಷ್ಟೊಂದು ಜನಪ್ರಿಯತೆ ಕೂಡ ಆ ಚಿತ್ರಗಳಿಗೆ ಇರ್ತಾ ಇತ್ತು. ಬಾಕ್ಸ್ ಆಫೀಸ್ನಲ್ಲಿ ಚಿತ್ರ ಗೆಲ್ತಾ ಇತ್ತು. ಜನರು ತಂಡೋಪತಂಡವಾಗಿ ಆ ಒಂದು ಚಿತ್ರಗಳಿಗೆ ಹೋಗಿ ಭಕ್ತಿಪೂರ್ವಕವಾಗಿ ಈ ಚಿತ್ರವನ್ನು ನೋಡಿಕೊಂಡು ಬರ್ತಾ ಇದ್ರು. ಕ್ರಮೇಣ ಆ ಒಂದು ಚಿತ್ರಗಳ ಬಗ್ಗೆ ಆಸಕ್ತಿ ನಿರ್ಮಾಪಕರಿಗೆ ಕಡಿಮೆ ಆಗಿತ್ತು. ಬಹುಶಃ ಎಲ್ಲೋ ಇದು ಗಲ್ಲಾಪೆಟ್ಟಿಗೆಯಲ್ಲಿ ಗೆಲ್ಲಲ್ವೇನೋ ಅನ್ನುವಂತಹ ಒಂದು ಭಾವ. ಹಾಗೆ ಕಮರ್ಷಿಯಲ್ ಚಿತ್ರಗಳ ಕಡೆಗೆ ಬಹಳಷ್ಟು ಒಲವು ಹೆಚ್ಚಾಗಿತ್ತು ಆ ಸಮಯದಲ್ಲಿ. ಅಂದರೆ ಜನರ ಒಂದು ಅಭಿರುಚಿಯು ಕೂಡ ಎಲ್ಲೋ ಸ್ವಲ್ಪ ಆ ಸಮಯದಲ್ಲಿ ಬದಲಾಗಿತ್ತು ಅಂತ ಹೇಳಬಹುದು. ಆದರೆ ಕಳೆದ ಒಂದು 5-10 ವರ್ಷಗಳಿಂದೀಚೆಗೆ ಮತ್ತೆ ಇವುಗಳ ಒಂದು ಧಾರಾವಾಹಿಗಳ ಪ್ರಭಾವ ಇರಬಹುದು, ಹಾಗೆ ಪೌರಾಣಿಕ ಚಿತ್ರಗಳು ಕೂಡ ಆ್ಯನಿಮೇಟೆಡ್ ರೂಪದಲ್ಲಿ ಬರ್ತಾ ಇದೆ, ಹಾಗೆ ಹೊಸ ಹೊಸ ಪೌರಾಣಿಕ ಚಿತ್ರಗಳನ್ನು ಕೂಡ ನಿರ್ಮಾಣ ಮಾಡುವಂತಹ ಧೈರ್ಯವನ್ನು ತೋರಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನೋಡುಗರಿಗೆ ಅದು ಮೆಚ್ಚುಗೆಯಾಗ್ತಾ ಇದೆ. ಪುರಾಣದ ಬಗ್ಗೆ ಹೆಚ್ಚು ತಿಳ್ಕೋಬೇಕು ಅನ್ನುವಂಥದ್ದು, ಹಾಗೆ ಕಥೆ ಒಂದೇ ಆದರೂ ಅದರ ಮೇಕಿಂಗ್ ಏನಿದೆ, ಅದರಲ್ಲಿರುವಂತಹ ಅದ್ಧೂರಿತನ, ಹಾಗೆ ತಂತ್ರಜ್ಞಾನದ ಒಂದು ಬಳಕೆ, ಎಲ್ಲ ದೃಷ್ಟಿಯಿಂದ ಕಥೆ ಒಂದೇ ಆದರೂ ಚಿತ್ರ ವಿಭಿನ್ನವಾಗಿ ನಿಲ್ತಾ ಹೋಗುತ್ತೆ. ಹಾಗಾಗಿ ಈ ಪೌರಾಣಿಕ ಚಿತ್ರಗಳ ಒಂದು ಮೇಕಿಂಗ್ ಮತ್ತೆ ಹೆಚ್ಚಾಗಿ ಆಗ್ತಾ ಇರುವಂಥದ್ದನ್ನು ನಾವು ಕಾಣಬಹುದು. ಈಗ ಮತ್ತೊಂದು ಪೌರಾಣಿಕ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಸತ್ಯ ಹರಿಶ್ಚಂದ್ರ ಚಿತ್ರದಿಂದ. ಹೌದು, ಸತ್ಯ ಹರಿಶ್ಚಂದ್ರ ಅಂತ ಹೇಳಿದ ಕೂಡಲೇ ಸತ್ಯಕ್ಕೆ ಹಾಗೆ ಧರ್ಮಕ್ಕೆ ಬದ್ಧನಾದಂತಹ ರಾಜನ ಕಥೆಯನ್ನು ಬಿಂಬಿಸುವ ಕಥೆ ಇದು. ಡಾಕ್ಟರ್ ರಾಜ್ ಅವರ ಅಭಿನಯ ಮರೆಯೋದಕ್ಕೆ ಸಾಧ್ಯನಾ? ಸತ್ಯ ಹರಿಶ್ಚಂದ್ರ ಅಂದ ಕೂಡಲೇ ಡಾಕ್ಟರ್ ರಾಜ್ ಅವರು ನಮ್ಮ ಕಣ್ಣ ಮುಂದೆ ಬಂದು ನಿಲ್ತಾರೆ. 1965ರಲ್ಲಿ ತೆರೆ ಕಂಡಂತಹ ಚಿತ್ರ ಇದು, ರಾಷ್ಟ್ರ ಪ್ರಶಸ್ತಿ ವಿಜೇತ ಚಿತ್ರ ಕೂಡ. ಹೌದು, ಈ ಒಂದು ಚಿತ್ರದ ಒಂದು ಮನೋಜ್ಞವಾದ ಹಾಡು ನಿಮಗಾಗಿ ಇಂದಿನ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ.
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಟ್ಯೂನ್ ಮಾಡಿದಿರಿ ನಿಮ್ಮೆಲ್ಲರ ಮೆಚ್ಚಿನ ಕನ್ನಡ ಕಾಮನವಿಲ್ಲು 101.3 FM ಮ್ಯೂಸಿಕಲಿ ಮ್ಯಾಜಿಕಲಿ ಆಲ್ವೇಸ್ ಯೋರ್ಸ್. 10:41 ಸಮಯ ಆಗಿದೆ. ನಾವು ಸಾಕ್ತಾ ಇದ್ದೀವಿ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ.

ಪೌರಾಣಿಕ ಚಿತ್ರಗಳು ಅಂದ ಕೂಡ್ಲೇ ಡಾಕ್ಟರ್ ರಾಜ್ ಅವರು ನಮ್ಮ ಕಣ್ಣೆದುರಿಗೆ ಬಂದು ನಿಲ್ತಾರೆ. ಹಾಗೆಯೇ ನೀವು ಹೇಳಿದ ಆ ಮಾತು ಕೂಡ ನಿಜ. ಈಗಿನ ಕಾಲದಲ್ಲೂ ಕೂಡ ಪೌರಾಣಿಕ ಚಿತ್ರಗಳು ಯಶಸ್ವಿ ಆಗ್ತಾ ಇರೋದನ್ನು ನಾವು ಕಾಣಬಹುದು. ಇತ್ತೀಚೆಗೆ ಬಿಡುಗಡೆ ಆದಂತಹ ನರಸಿಂಹದೇವರ ಆನಿಮೇಟೆಡ್ ಸಿನಿಮಾ ಸೂಪರ್ ಹಿಟ್ ಆಯಿತು. ನಮ್ಮ ಜನ ಒಳ್ಳೆ ಪೌರಾಣಿಕ ಚಿತ್ರಗಳನ್ನು ಈಗಲೂ ಕೂಡ ನೋಡೋದಕ್ಕೆ ಇಷ್ಟಪಡ್ತಾರೆ ಅಂತ ಹೇಳಿ ರಾಜೇಂದ್ರ ಅವರು ಬನಶಂಕರಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಚಿದಾನಂದ್ ಅವರು ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ನಮ್ಮ ಕನ್ನಡದ ಚಂದನವನದ ಅಂದರೆ ಸ್ಯಾಂಡಲ್ವುಡ್ನಲ್ಲಿ ಆಗಿನ ಕಾಲದಲ್ಲಿ ಅಷ್ಟೇನು ತಂತ್ರಜ್ಞಾನ ಮುಂದುವರೆದಿರಲಿಲ್ಲ. ತಾಂತ್ರಿಕತೆ ಕೂಡ ಅದರ ಬಳಕೆ ಸ್ವಲ್ಪ ಕಡಿಮೆನೆ ಅಂತಲೇ ಹೇಳಬಹುದು. ಆ ಸಮಯದಲ್ಲೇ ಎಂಥ ಒಳ್ಳೆ

ರೈನ್ಬೋನಲ್ಲಿ ಅಂತ ಹೇಳಿ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಇತ್ತೀಚೆಗೆ ಕುರುಕ್ಷೇತ್ರ ಅನ್ನುವಂತಹ ಮೂವಿ ಕೂಡ ಮಾಡಿದ್ದಾರೆ, ಅದು ಕೂಡ ಯಶಸ್ವಿ ಆಯಿತು ಅಂತ ಹೇಳಿ ಸಂದೇಶ ಕಳಿಸಿರುವ ನಮ್ಮ ಕೇಳುಗರು ಯಶವಂತ್, ತೇಜಸ್ವಿನಿ, ರೂಪಾ, ಲಕ್ಷ್ಮೀಕಾಂತ ಚನ್ನನಕುಂಟೆ ಶಿರಾದಿಂದ, ಅವರು ಕೂಡ ಬಬ್ರುವಾಹನ ಹಾಗೆ ಶ್ರೀಕೃಷ್ಣ ದೇವರಾಯ ಚಿತ್ರವನ್ನು ನೆನಪಿಸ್ಕೊಂಡಿದ್ದಾರೆ. ಬಬ್ರುವಾಹನ ಪೌರಾಣಿಕ ಚಿತ್ರ ಸರಿ, ಆದರೆ ಶ್ರೀಕೃಷ್ಣ ದೇವರಾಯ ಚಿತ್ರ ಐತಿಹಾಸಿಕ ಚಿತ್ರ ಆಗುತ್ತೆ. ಮುಂದಿನ ದಿನಗಳಲ್ಲಿ ಅದರ ಕುರಿತಾಗಿಯೂ ಕೂಡ ಒಂದು ಕಾರ್ಯಕ್ರಮವನ್ನು ಮಾಡೋಣ. ಹಾಗೆ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಪೌರಾಣಿಕ ಚಿತ್ರಗಳ ಬಗ್ಗೆ ಮಾಹಿತಿ ಹಾಗೆ ಹಾಡುಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ, ಸಂತೋಷ ಆಗ್ತಾ ಇದೆ ಹಾಡುಗಳನ್ನು ಕೇಳಿ ಅಂತ ಹೇಳಿ ಲೀಲಾ ಅವರು ಬೇಗೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಯಶವಂತ, ಗಿರಿಜಮ್ಮ, ಅನ್ನಪೂರ್ಣ, NES ಬಡಾವಣೆಯಿಂದ ಸಂದೇಶ ಕಳಿಸಿ, ಚಿತ್ರಗೀತೆಗಳು ನಮಗೆ ಬಹಳಾ ಇಷ್ಟ ಆಗ್ತಾ ಇದೆ, ಪೌರಾಣಿಕ ಚಿತ್ರದ ಗೀತೆಗಳು ಹಾಗೆ ನಿರೂಪಣೆಯು ಕೂಡ ಖುಷಿ ಕೊಡ್ತಾ ಇದೆ ಅಂತ ಹೇಳಿ ತಿಳಿಸಿದ್ದಾರೆ. ಧನ್ಯವಾದ ನಿಮ್ಮೆಲ್ಲರ ಪ್ರೀತಿಯ ಅಭಿಮಾನದ ಸಂದೇಶಗಳಿಗೆ ಅಂತ ಹೇಳ್ತಾ ಈಗ ಮತ್ತೊಂದು ಸುಂದರವಾದ ಗೀತೆ, ಶ್ರೀಕೃಷ್ಣ ಗಾರುಡಿ ಚಿತ್ರದ್ದು. ನಿಜಕ್ಕೂ ಈ ಒಂದು ಚಿತ್ರ ನಮ್ಮನ್ನು ಯಾವುದೋ ಒಂದು ಲೋಕಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿದೆ, ಫ್ಯಾಂಟಸಿ ವರ್ಲ್ಡ್ಗೆ ಕರ್ಕೊಂಡು ಹೋಗ್ಬಿಡತ್ತೆ. ಯಾಕಂತ ಹೇಳಿದ್ರೆ ಶ್ರೀಕೃಷ್ಣ ತನ್ನ ಭಕ್ತರು ಹಾಗೆ ಶಿಷ್ಯರು ಅಂತಲೇ ಹೇಳಬಹುದು. ಅಂದರೆ ಪಾಂಡವರು ಎಷ್ಟೊಂದು ಪ್ರೀತಿಪಾತ್ರರು ಕೃಷ್ಣನಿಗೆ, ಕೃಷ್ಣ ಹೇಗೆಲ್ಲ ಪಾಂಡವರಿಗೆ ಜೊತೆಯಾಗಿ ನಿಂತ ಅನ್ನೋದು ನಮ್ಮೆಲ್ಲರಿಗೂ ಸಹ ಗೊತ್ತಿರುವಂಥದ್ದು ಮಹಾಭಾರತದ ಕಥೆಯಲ್ಲಿ. ಆದರೆ ಅವರಲ್ಲೂ ಕೂಡ ಎಲ್ಲೋ ಒಂದು ಕಡೆ ಅಹಂಕಾರ ಅನ್ನೋದು ಬಂದ್ಬಿಡತ್ತೆ ಭೀಮ ಮತ್ತು ಅರ್ಜುನರಿಗೆ. ಹಾಗಾಗಿ ಅಹಂಕಾರ ಎಷ್ಟೊಂದು ಕೆಟ್ಟದ್ದು ಅನ್ನೋದು, ಹಾಗೆಯೇ ಅಹಂಕಾರ ಮನಸ್ಸಿನಲ್ಲಿ ಸೇರಿದಾಗ ಭಗವಂತ ಕೂಡ ಜೊತೆಯಾಗಿ ಇರೋದಿಲ್ಲ ಅನ್ನೋದು, ಹಾಗೆ ತನ್ನ ಭಕ್ತರಿಗೆ ಅದರಲ್ಲೂ ಪ್ರೀತಿಪಾತ್ರರಾದಂತಹ ಭಕ್ತರಿಗೆ ಅಹಂಕಾರ ಅನ್ನೋದು ಬಂದ್ಬಿಟ್ಟಾಗ ಭಗವಂತ ಹೇಗೆ ಅವರಿಗೆ ಪಾಠವನ್ನು ಕಲಿಸ್ತಾನೆ ಅನ್ನುವಂಥದ್ದನ್ನು ಒಂದು ರೀತಿ ಮನರಂಜನಾತ್ಮಕವಾಗಿ ಈ ಒಂದು ಚಿತ್ರದಲ್ಲಿ ತೋರಿಸಿದ್ದಾರೆ. ಈ ಒಂದು ಚಿತ್ರದ ಹಾಡು ಈಗ ನಿಮಗಾಗಿ ಮೂಡಿ ಬರ್ತಾ ಇದೆ. ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ಗಾರುಡಿ ಚಿತ್ರದ ಹಾಡು, SJ, ಮಾಧವ ಪೆದ್ದಿ ಸತ್ಯಂ ಅವರು ಹಾಗೆ ಅವರು ಹಾಡಿದ್ದಾರೆ. ಹುಣಸೂರು ಕೃಷ್ಣಮೂರ್ತಿಯವರ ರಚನೆ ಇದೆ, ಪೆಂಡ್ಯಾಲ ನಾಗೇಶ್ವರ ರಾವ್ ಅವರ ಸಂಗೀತ ಈ ಹಾಡಿಗಿದೆ. ಮತ್ತೊಮ್ಮೆ ಕೇಳಿ, ಸತ್ಯಂ ಎಂ ಹಾಗೂ PN ರಾವ್ ಮತ್ತು SJ ಅವರು ಹಾಡಿರುವಂತಹ ಶ್ರೀಕೃಷ್ಣ ಗಾರುಡಿ ಚಿತ್ರದ ಗೀತೆ ನಿಮಗಾಗಿ.

ಕನ್ನಡದ ಪೌರಾಣಿಕ ಚಿತ್ರಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಬಭ್ರುವಾಹನ, ಸತ್ಯ ಹರಿಶ್ಚಂದ್ರ, ಭಕ್ತ ಪ್ರಹ್ಲಾದ, ಶ್ರೀನಿವಾಸ ಕಲ್ಯಾಣ, ಈ ಚಿತ್ರಗಳನ್ನಂತೂ ಮರೆಯೋದೇ ಇಲ್ಲ, ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಬಹುದು. ಎಂದಿಗೂ ಸಹ ಹಚ್ಚ ಹಸಿರಾಗಿರುವಂತಹ ಚಿತ್ರಗಳು ಇದು. ಇನ್ನಿತರ ಪ್ರಮುಖ ಪೌರಾಣಿಕ ಚಿತ್ರಗಳನ್ನು ಹೆಸರಿಸೋದಾದರೆ ಭೂಕೈಲಾಸ, ದಶಾವತಾರ, ಮಹಿಷಾಸುರ ಮರ್ದಿನಿ, ಶ್ರೀಕೃಷ್ಣ ಗಾರುಡಿ, ವಾಲ್ಮೀಕಿ, ಹೀಗೆ ಹೆಸರಿಸ್ತಾ ಹೋಗಬಹುದು. ಎಷ್ಟೊಂದು ಪೌರಾಣಿಕ ಚಿತ್ರಗಳು ಆ ಸಮಯದಲ್ಲಿ ಬರ್ತಾ ಇತ್ತು ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ಭಕ್ತಿ ಪ್ರಧಾನ ಚಿತ್ರಗಳು ಕೂಡ ಆಗಿರ್ತಾ ಇದ್ವು ಅವೆಲ್ಲ. ಅಂದರೆ ಪೌರಾಣಿಕ ರಾಮಾಯಣ, ಮಹಾಭಾರತ, ಹಾಗೆ ನಮ್ಮ ಹಿಂದೂ ಪುರಾಣದ ಕಥೆಗಳನ್ನು ಒಳಗೊಂಡಂತಹ ಒಂದು ಕಥಾವಸ್ತು ಈ ಚಿತ್ರಗಳಲ್ಲಿ ಇರ್ತಾ ಇತ್ತು. ಶ್ರೀರಾಮಾಂಜನೇಯ ಯುದ್ಧ ಚಿತ್ರದ ಹಾಡು ಈಗ ಬಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿದೆ. ಗೀತಪ್ರಿಯ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ಈ ಹಾಡಿಗೆ.

ಹೌದು, ಜಗದೀಶ ನಾಡುವ ಜಗವೇ ನಾಟಕ ರಂಗ. ಈ ಒಂದು ಗೀತೆ ನಾರದರ ಪಾತ್ರವನ್ನು ಪರಿಚಯಿಸುತ್ತೆ ನಮಗೆ. ಹೌದು, ನಾರದರು ಅಂತ ಹೇಳಿದ್ರೆ ತ್ರಿಲೋಕ ಸಂಚಾರಿಗಳು. ಬಹುಶಃ ನೀವು ಗಮನಿಸಿರಬಹುದು, ಎಲ್ಲ

0: ಪೌರಾಣಿಕ ಚಿತ್ರಗಳಲ್ಲೂ ನಾರದರ ಒಂದು ಪಾತ್ರ ಇದ್ದೇ ಇರುತ್ತೆ. ಅದು ರಾಮಾಯಣ ಆಗಿರಬಹುದು, ಮಹಾಭಾರತ ಆಗಿರಬಹುದು, ಅಥವಾ ಇನ್ನಿತರ ಯಾವುದೇ ಪುರಾಣದ ಕಥೆ ಹೇಳೋದಾದರೂ ಕೂಡ ನಾರದರ ಒಂದು ಪಾತ್ರ ಇದ್ದೇ ಇರ್ತಿತ್ತು. ಆಗಿನ ಒಂದು ಚಿತ್ರಗಳಲ್ಲಂತೂ ಇಂಥವರೇ ನಾರದನ ಪಾತ್ರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಕೂಡ ಇತ್ತು. ಕಲ್ಯಾಣ್ ಕುಮಾರ್ ಅವರು, ಗಂಗಾಧರ್ ಅವರು, ಹೀಗೆ ಈ ಪಾತ್ರಕ್ಕೆ ಹೇಳಿ ಮಾಡಿಸಿದಂತಹ ಒಂದು ನಟರಾಗಿದ್ದರು ಅವರು ಆ ಸಮಯದಲ್ಲಿ. ಆಗ ಹಾಗೆಯೇ ಪೌರಾಣಿಕ ಚಿತ್ರಗಳು ಈ 80-90 ದಶಕದಲ್ಲಿ ಮತ್ತೊಂದು ಸ್ವರೂಪವನ್ನು ಪಡ್ಕೊಳ್ತು. ಅಂದರೆ ಸಾಮಾನ್ಯ ನಮ್ಮ ಈಗಿನ ಒಂದು ಜೀವನ ಶೈಲಿಯಲ್ಲಿ ಪೌರಾಣಿಕ ಪಾತ್ರಗಳನ್ನು ಸಹ ತರುವಂಥದ್ದು, ಅಂದರೆ ಪುರಾಣದ ಕಥೆಗಳನ್ನು ತರುವಂತಹ ಪ್ರಯತ್ನ ನಡೀತು. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ನಾರದ ವಿಜಯ, ಗಣೇಶ ಮಹಿಮೆ, ಹೀಗೆ ಅಂದರೆ ಜನಸಾಮಾನ್ಯರಲ್ಲಿ ಹೇಗೆ ಭಕ್ತಿ ಇತ್ತು, ಹಾಗೆ ಹೇಗೆ ಭಗವಂತ ಬಂದು ಅವರಿಗೆ ಒಂದು ಸಹಾಯವನ್ನು ಮಾಡ್ತಾನೆ ಅನ್ನುವಂಥದ್ದನ್ನು ಆ ಚಿತ್ರಗಳಲ್ಲಿ ನಾವು ನೋಡಬಹುದು. ಇನ್ನು ಇತ್ತೀಚೆಗೆ ತೆರೆ ಕಂಡಂತಹ ಅವನೇ ಶ್ರೀಮನ್ನಾರಾಯಣ ಚಿತ್ರ, ಇಲ್ಲೂ ಕೂಡ ಎರಡನ್ನೂ ಕೂಡ ನಾವು ಕಾಣಬಹುದು.
1: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ May 22-24 ಅಮಾನಿಕೆರೆಯ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಬೆಳಗ್ಗೆ 10:00-6:00 ಕಾಸಿಯಾ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ನೀವು ಭಾಗವಹಿಸಿ ಯಶಸ್ವಿಗೊಳಿಸಿ.
0: ಸುಧಾ ಅವರು ಬೂದಿಹಾಳದಿಂದ ಸಂದೇಶ ಕಳಿಸಿ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ತುಂಬ ಇಷ್ಟ ಆಯಿತು, ಇಂದಿನ ಟಾಪಿಕ್ ನಮಗೆ ತುಂಬ ಇಷ್ಟ ಆಯಿತು, ನಿರೂಪಣೆಯು ಕೂಡ ಮನಸ್ಸಿಗೆ ಖುಷಿಯನ್ನು ನೀಡಿತು, ಇಂತಹ ಕಾರ್ಯಕ್ರಮವನ್ನು ನೀಡಿದಂತಹ FM ರೈನ್ಬೋಗೆ ಧನ್ಯವಾದಗಳು ಅಂತ ಹೇಳಿ ತಿಳಿಸಿದ್ದಾರೆ. ಹಾಗೆ ಹನುಮಂತರಾಯಪ್ಪ ಮತ್ತು ಶಕುಂತಲಾ ಅವರು ಹೊಳಕಲ್ಲು ಇಲ್ಲಿಂದ ಸಂದೇಶವನ್ನು ಕಳಿಸಿ, ಭೂಕೈಲಾಸ ಚಿತ್ರವನ್ನು ಹೇಗೆ ಮರ್ತುಬಿಟ್ರಿ ನೀವು ಅಂತ ಅವರು ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಇಲ್ಲ, ಭೂಕೈಲಾಸ ಚಿತ್ರದ ಹಾಡು ನಮ್ಮ ಪ್ಲೇಲಿಸ್ಟ್ನಲ್ಲಿ ಇತ್ತು, ಆದರೆ ಸಮಯದ ಅಭಾವದಿಂದ ಆ ಒಂದು ಗೀತನ ಪ್ರಸಾರ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಹೌದು, ಭೂಕೈಲಾಸ ಚಿತ್ರದಲ್ಲಿ ಡಾಕ್ಟರ್ ರಾಜ್ ಅವರ ರಾವಣನ ಅಭಿನಯ ಹೇಗೆ ಮರೆಯೋದಕ್ಕೆ ಸಾಧ್ಯ ಹೇಳಿ ಅಲ್ವಾ. ಡಾಕ್ಟರ್ ರಾಜ್ ಅವರು ನಟಿಸಿರುವಂತಹ ಯಾವುದೇ ಪೌರಾಣಿಕ ಚಿತ್ರವನ್ನು ನಾವು ತೆಗೆದುಕೊಳ್ಬಹುದು, ಎಲ್ಲ ಚಿತ್ರಗಳಲ್ಲಿಯೂ ಸಹ ಅಮೋಘ ಅಭಿನಯವನ್ನು, ಅಂದರೆ ಆ ಪಾತ್ರವೇ ತಾನಾಗಿ ಅವರು ಹೋಗ್ಬಿಡ್ತಾ ಇದ್ರು. ಕೇವಲ ಅದೊಂದು ಅಂತಲೇ ಅಲ್ಲ, ಡಾಕ್ಟರ್ ರಾಜ್ ಅವರು ನಟಿಸಿರುವಂತಹ ಎಲ್ಲ ಚಿತ್ರಗಳಲ್ಲಿಯೂ ಪಾತ್ರವೇ ಅವರಾಗಿ ತಲ್ಲೀನರಾಗಿ ನಟಿಸ್ತಾ ಇದ್ರು ಅವರು ಅಲ್ವಾ. ಆದರೆ ಆ ತೆರೆಯ ಮೇಲೆ ವಿಜೃಂಭಿಸುವಂತಹ ರೀತಿ ಇದೆಯಲ್ಲ ಪೌರಾಣಿಕ ಪಾತ್ರಗಳು, ಅದು ಎಂದಿಗೂ ಸಹ ನಾವು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಹೇಳಬಹುದು. ಇನ್ನು ನಮ್ಮ ಕನ್ನಡದಲ್ಲಿ ಇತ್ತೀಚೆಗೆ ಒಂದು ಚಿತ್ರ, ಅಂದರೆ 2019 ಕುರುಕ್ಷೇತ್ರ ಅನ್ನುವಂತಹ ಒಂದು ಪೌರಾಣಿಕ ಚಿತ್ರ ಬಂತು. ದರ್ಶನ್ ಅವರು ಮುಖ್ಯ ಭೂಮಿಕೆಯಲ್ಲಿ ದುರ್ಯೋಧನನಾಗಿ ತೆರೆಯ ಮೇಲೆ ವಿಜೃಂಭಿಸಿದರು. ಆ ಕಾಲಕ್ಕೆ ದೊಡ್ಡ ಮಟ್ಟದ ಒಂದು ಚಿತ್ರ ಇದಾಗಿತ್ತು ತಾಂತ್ರಿಕತೆಯಲ್ಲಿಯೂ ಕೂಡ, ಹಾಗೆ ಒಂದು ಬಿಗ್ ಬಡ್ಜೆಟ್ ಚಿತ್ರವಾಗಿಯೂ ಸಹ ಈ ಒಂದು ಚಿತ್ರ ತೆರೆ ಮೇಲೆ ಬಂದಿತ್ತು. ಜನ ಬಹಳವಾಗಿ ಮೆಚ್ಚಿಕೊಂಡ್ರು ಕೂಡ ಈ ಒಂದು ಚಿತ್ರವನ್ನು. ಆ ಚಿತ್ರದ ಈ ಒಂದು ಗೀತೆಯೊಂದಿಗೆ ಇಂದಿನ ಸಿನಿ ಚಿಟ್ಟೆ ಕಾರ್ಯಕ್ರಮ, ಹೌದು ಪೌರಾಣಿಕ ಚಿತ್ರಗಳ ಕುರಿತಾದಂತಹ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾದದ್ದು, ಹಾಗೆ ಬೆಳಗಿನ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆ ಇದ್ದದ್ದು ನಿಮ್ಮ ಹೇಮಾ ಹರೀಶ್, ಆತ್ಮೀಯ ಕೇಳುಗರೆಲ್ಲರಿಗೂ ಧನ್ಯವಾದಗಳು. ಹೀಗೆ ಕೇಳ್ತಾ ಇರಿ, ಜೊತೆಯಾಗಿರಿ 101.3 ನಿಮ್ಮೆಲ್ಲರ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು, ಕನ್ನಡ ಕಾಮನಬಿಲ್ಲು ಇದು. ಮುಂದಿನ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗ್ತಾರೆ RJ ವಿನುತಾ.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
0: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ May 22-24 ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಕಾಸಿಯಾ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಬೆಳಗ್ಗೆ 10:00-6:00 ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ.
3: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in ನಲ್ಲಿ.

ಸಮಯ ಆಗಿದೆ 11:04. ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಸ್. ನಿಮ್ಮ ಇಷ್ಟದ ಬಾಲಿವುಡ್ ಗೀತೆಗಳನ್ನು ಆಲಿಸುವ ಆಪ್ಕಿ ಪಸಂದ್ನ ಸಮಯ ಇದು. ನಿಮ್ಮ ಇಷ್ಟದ ಬಾಲಿವುಡ್ ಗೀತೆಗಳನ್ನು ಕೇಳಲು ನಿಮ್ಮ ಕೋರಿಕೆಯ ಗೀತೆಯ ಜೊತೆಗೆ ನಿಮ್ಮ ಹೆಸರು ಹಾಗೂ ನಿಮ್ಮ ಊರಿನ ಹೆಸರನ್ನು ನಮಗೆ ವಾಟ್ಸಪ್ ಮಾಡಿ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9480901013 9480101013 9480101013.

ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ ಎಂ ರೇನ್ಬೋ ಕಾರ್ಯಕ್ರಮದಲ್ಲಿ ಇದ್ದೀವಿ. ಎಫ್ ಎಂ ರೇನ್ಬೋದಲ್ಲಿ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಿಮ್ಮ ಇಷ್ಟದ ಬಾಲಿವುಡ್ ಗೀತೆಗಳನ್ನು ಪ್ರಸಾರ ಮಾಡುವಂತಹ ಸಮಯವಿದು. ಸಾಕಷ್ಟು ನಮಗೆ ರಿಕ್ವೆಸ್ಟ್ಗಳು ಬಂದು ತಲುಪಿದೆ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ವಿಲಿಯಂ ಪರ್ಲಡ್ಕ ಪುತ್ತೂರಿನಿಂದ ಮೇ ಲಡ್ಕಿ ಹೂ ಅನ್ನೋ ಚಿತ್ರದ ಒಂದು ಗೀತೆಗೋಸ್ಕರ ರಿಕ್ವೆಸ್ಟ್ನ ಕಳಿಸಿದ್ದಾರೆ. ಹಾಗೆ ಸುಧಾಮೂರ್ತಿ ಕಲ್ಲಹಳ್ಳಿಯಿಂದ ಕೆಹಳ್ಳಿಯಿಂದ ಕಳಿಸಿದ್ದಾರೆ. ದಿಲ್ ಆಜ್ ಶಾಯರ್ ಅನ್ನೋ ಗೀತೆ ಗ್ಯಾಂಬ್ಲರ್ ಇಂದ ನಮಗೆ ಪ್ರಸಾರ ಮಾಡಿ. ಹಾಗೇನೆ ಜಯಶ್ರೀ ಸುನಿಲ್ ಅವರು ರಾಜಾಜಿನಗರದಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಧನ್ವಾನ್ ಚಿತ್ರದಿಂದ ಒಂದು ಗೀತೆಯನ್ನ ನಮಗೆ ಪ್ರಸಾರ ಮಾಡಿ. ಹಾಗೇನೆ ಮತ್ತೆ ಸಂದೇಶ ಬಂದು ತಲುಪಿದೆ ಎನ್ ಆರ್ ಪ್ರಸಾದ್ ರಾಜಾಜಿ ನಗರದಿಂದ, ಆಪ್ಕಿ ಕಸಮ್ ಹಾಗೆ ಆಜಾದ್ ಮತ್ತು ರಿಷ್ತಾ ಯಾವುದಾದ್ರೂ ಗೀತೆನ ಪ್ರಸಾರ ಮಾಡಿ ರಿಷ್ತಾ ಕಾಗಜ್ ಕಾ ಚಿತ್ರದಿಂದ ಅಂತ ಮೂರು ಚಿತ್ರದ ರಿಕ್ವೆಸ್ಟ್ನ ಕೊಟ್ಟು ಹೇಳ್ತಾ ಇದ್ದಾರೆ. ಹಾಗೇನೆ ನೇತ್ರಾ ಕೆಂಗೇರಿಯಿಂದ ಹೇಳ್ತಾ ಇದ್ದಾರೆ, ಜವಾನಿ ದಿವಾನಿ ಮೂವಿಯಿಂದ ಒಂದು ಗೀತೆಯನ್ನ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ನಿಮ್ಮ ಗೀತೆಗಳು ಈಗ ಪ್ರಸಾರ ಆಗ್ತಾ ಇದೆ. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನವಿಲ್ಲು.

ಆಪ್ಗೆ ಪಸಂದ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ನಿಮ್ಮ ನೆಚ್ಚಿನ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ನಾವು ನಿಮ್ಮ ನೆಚ್ಚಿನ ಗೀತೆಗಳನ್ನ ಕೇಳಲು ನಮಗೆ ಸಂದೇಶ ಕಳಿಸಿ 9480901013 9489901013 ಈ ನಂಬರ್ಗೆ ಸಂದೇಶವನ್ನ ಕಳಿಸಿ. ಹಾಗೆಯೇ ಬಹಳಷ್ಟು ಸಂದೇಶಗಳು ಕೂಡ ಬಂದು ನಮ್ಮನ್ನ ತಲುಪಿದೆ. ಯಾರು ಸಂದೇಶ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ದಿವಾಕರ್ ಶಣೆಯವರು ದೂರ್ ಗಗನ್ ಕಿ ಛಾವ್ ಮೇ ಚಿತ್ರದಿಂದ ಒಂದು ಗೀತೆಗೋಸ್ಕರ ರಿಕ್ವೆಸ್ಟ್ ನ ಕಳಿಸಿದ್ದಾರೆ. ಹಾಗೆಯೇ ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆಯವರು ಸರ್ಗಮ್ ಚಿತ್ರದ ಒಂದು ಗೀತೆಗೋಸ್ಕರ ರಿಕ್ವೆಸ್ಟ್ ನ ಕಳಿಸಿದ್ದಾರೆ. ಹಾಗೆಯೇ ಶಾಂತಾಚಾರ್ ಬಡಿಗೇರಿ ಕೊಕ್ಕನೂರಿನ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಅನಿಲ್ ಬಿಷ್ಟಣ್ಣನವರ್ ಶಮ್ನೇವಾಡಿಯಿಂದ ಸಿಲ್ಸಿಲಾ ಚಿತ್ರದ ದೇಖ ಏಕ್ ಕಾಬ್ ಅನ್ನೋ ಚಿತ್ರಕ್ಕೋಸ್ಕರ ಗೀತೆಗೋಸ್ಕರ ರಿಕ್ವೆಸ್ಟ್ ನ ಕಳಿಸಿದ್ದಾರೆ. ಹಾಗೆಯೇ ಆಪ್ಕಿ ಕಸಮ್ ಚಿತ್ರದ ಗೀತೆಗೋಸ್ಕರ ಶಾಂತಿನಿ ಹಾಸನದಿಂದ ಸಂದೇಶವನ್ನ ಕಳಿಸಿದ್ರೆ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ ಡಿಸ್ಕೋ ಡಾನ್ಸರ್ ಚಿತ್ರದ ಗೀತೆಗೋಸ್ಕರ ರಿಕ್ವೆಸ್ಟ್ ನ ಕಳಿಸಿದ್ದಾರೆ. ಹಾಗೇನೆ ಸಂದೇಶ ಬಂದು ತಲುಪಿದೆ, ದಿಲ್ ಕ್ಯಾ ಕರೆ ಅನ್ನೋ ಹಾಡು ಜೂಲಿ ಚಿತ್ರದಿಂದ ಬೇಕು ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಗಳಿಗೆ. ನಿಮ್ಮ ನೆಚ್ಚಿನ ಗೀತೆಗಳು ಈಗ ಪ್ರಸಾರ ಆಗ್ತಾ ಇದೆ.

ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ ಮೇ 22ರಿಂದ 24ರವರೆಗೆ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಕಾಸಿಯಾ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಬೆಳಗ್ಗೆ 10 ಗಂಟೆಯಿಂದ 6 ಗಂಟೆಯವರೆಗೆ ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಸಮಯ ಆಗಿದೆ 11:45 ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಬಾಲಿವುಡ್ ಗೀತೆಗಳನ್ನ ಕೇಳುವ ಆಪ್ ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇದು ನಿಮ್ಮದೇ ರಿಕ್ವೆಸ್ಟ್ ಶೋ. ನೀವು ಕೇಳಿದ ಕೋರಿಕೆಯ ಗೀತೆಗಳನ್ನು ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಸಂದೇಶ ಬಂದು ತಲುಪಿದೆ ಸುಭಾನ್ ಕೋರಿ ಹಂಪಸಾಗರದಿಂದ, ಹಾಗೇನೆ ಸಂಗೀತ ಶಿಕ್ಷಕರಾದಂಥ ಮಲ್ಲೇಶ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹರೀಶ್ ಮಲ್ಲೇಶ್ವರಂಯಿಂದ ಸಂದೇಶವನ್ನು ಕಳಿಸಿದರೆ, ಮಹಾದೇವ್ ಕೊಪ್ಪಳೂರು ದುಬೈಯಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ರಾಜಶ್ರೀ ಅವರು ಸುರಪುರದಿಂದ ಸಂದೇಶವನ್ನು ಕಳಿಸಿ ಒಂದು ಗೀತೆಗಾಗಿ ರಿಕ್ವೆಸ್ಟ್ನ ಕಳಿಸಿದ್ದಾರೆ. ಹಾಗೆಯೇ ಪ್ರಕಾಶ್ ಅವರು ಆರ್ ಪುರಂಯಿಂದ ಸಂದೇಶವನ್ನು ಕಳಿಸಿ ಒಂದು ಗೀತೆಗೋಸ್ಕರ ರಿಕ್ವೆಸ್ಟ್ನ ಕಳಿಸಿದ್ದಾರೆ. ಹಾಗೆ ಸಂದೇಶ ಬಂದಿದೆ ಪರಿಮಳ ಪ್ರಮೀಳಾ ದಾವಣಗೆರೆಯಿಂದ, ಇವರು ಕೂಡ ಒಂದು ಗೀತೆಗೋಸ್ಕರ ರಿಕ್ವೆಸ್ಟ್ನ ಕಳಿಸಿದ್ದಾರೆ. ಹಾಗೆ ವಿಜಯಪುರದಿಂದ ಇಸ್ಮಾಯಿಲ್ ಅವರು ಕೂಡ ಒಂದು ಗೀತೆ ಪಂಕ್ ಹೋತೆ ತೋ ಉಡ ಆ ತೀ ಅನ್ನೋ ಒಂದು ಗೀತೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಹಾಗೆಯೇ ಡಾಕ್ಟರ್ ಅನಂತಕುಮಾರ್ ಅರಸ್ ಕುಬ್ಬಿ ತುಮಕೂರಿಂದ, ಇವರು ಕೂಡ ಆರ್ಜು ಚಿತ್ರದಿಂದ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ತೇಜಸ್ವಿನಿ ಅರ್ಕೆರೆಯಿಂದ ತೇಜಸ್ವಿನಿ ಸಾರ್ವಾಡ್ ಅವರು 1942 ಲವ್ ಸ್ಟೋರಿ ಚಿತ್ರದ ಗೀತೆಗೋಸ್ಕರ ರಿಕ್ವೆಸ್ಟ್ನ ಕಳಿಸಿದರೆ, ನವೀನ್ ಕಾವ್ಯ ವಿವರ್ಸ್ ಕಾಲೋನಿಯಿಂದ ಹಿಂದಿ ಹಾಡುಗಳು ಸೂಪರ್ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮೈನೆ ಪ್ಯಾರ್ಕ್ಯ ಚಿತ್ರದಿಂದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಚಂದ್ರಿಕಾ ನೇರ್ಲಗುಂಡಿ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಲಾವಾರಿಸ್ ಹಾಡು ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ ಕೂಡ ಒಂದು ಗೀತೆಗೋಸ್ಕರ ರಿಕ್ವೆಸ್ಟ್ನ ಕಳಿಸಿದರೆ, ಗಣೇಶ ಸಾಗರದಿಂದ ನಮಗೊಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಹಾಗೂ ಕರಮಡಿ ಅವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನಮಗೆ ಏಕ್ ದೂಜೆ ಕೇಳಿಯೆ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದರೆ, ಆಪ್ ಅಪ್ನೇ ಫಿಲ್ಮ್ ಇಂಡಿಯಾಯಿಂದ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಸುಗುಣ ಕಟ್ಟೆಯವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಲೂಟ್ಮಾರ್ ಚಿತ್ರದ ಗೀತೆಗೋಸ್ಕರ ಸಂದೇಶ ಕೂಡ ಬಂದು ನಮ್ಮನ್ನು ತಲುಪಿದೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ.

ಸಮಯ ಆಗಿದೆ. 11:55 ಕೇಳ್ತಾ ಇದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಮತ್ತಷ್ಟು ಸಂದೇಶಗಳು ಬಂದು ನಮ್ಮನ್ನ ತಲುಪಿದೆ. ಪ್ರಕಾಶ್, ಅಶ್ವಿನಿ, ಆನಂದ್, ಮನ್ವಿತ್, ಸುಕ್ರಿಯಾ ಇವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೇನೆ ಸಂದೇಶ ಕಳಿಸಿದ್ದಾರೆ ಯಾರಿದು, ಮೊಣಕಾಲ್ಮೂರಿನಿಂದ ನುಂಕಪ್ಪ ಕಾಂಬ್ಳೆ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹೇಳ್ತಾ ಇದ್ದಾರೆ, ನಂಜನಗೂಡಿನಿಂದ ಪ್ರಸಾರವಾದ ಎಲ್ಲ ಹಿಂದಿ ಹಾಡುಗಳು ಬಹಳ ಚೆನ್ನಾಗಿದೆ ಅಂತ ಜೀವನ ಜ್ಯೋತಿ ಅವರು ಹೇಳ್ತಾ ಇದ್ದಾರೆ. ಹಾಗೆ ಆಂದಿ ಫಿಲ್ಮ್ನ ಗೀತೆಗೋಸ್ಕರ ರಿಕ್ವೆಸ್ಟ್ ಬಂದಿದೆ. ಅರಸೀಕೆರೆ ತಾಲೂಕು ದೊಡ್ಡಮೇಟಿ ಕುರ್ಕಿಯಿಂದ ತೀರ್ಥ ಪ್ರಸಾದ, ಹಾಗೆ ಜೂಲಿ ಹಾಡು ಇಷ್ಟ ಆಯಿತು ಅಂತ ಮೂರ್ತಿ ಮಂಗಮ್ಮ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸುಧಾ ಬೂದಿಹಾಳಿಂದ ಆಪ್ಕಿ ಪಸಂದ್ ಗೀತೆಗಳು ಸೂಪರ್ ಆಗಿದೆ, ಕಳೆದು ಹೋದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ದಿಲೀಪ್ ಕಲ್ಯಾಣ್ಕರ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ, ಅವರ ಗೀತೆ ಕೂಡ ಪ್ರಸಾರ ಆಗಿದೆ. ಹಾಗೆ ಸೌರಾಷ್ಟ್ರಪೇಟ್ ಬೆಂಗಳೂರಿನಿಂದ ಹಳೆ ಹಿಂದಿ ಹಾಡುಗಳು ಸೂಪರ್ ಅಂತ ಅಮರಾವತಿ ಹನಿ ಹರಿಕುಮಾರ್ ಅವರು ಸಂದೇಶವನ್ನು ಕಳಿಸಿದರೆ, ಅನಂತ್ ಕುಮಾರ್ ಅವರು ಧನ್ಯವಾದಗಳು ಅಂತ ಕಳಿಸ್ತಾ ಇದ್ದಾರೆ. ವಿಠಲ್ಪುರದ ಪದ್ಮಾ ಶ್ರೀಧರ್ ಪನ್ನಗ ಟಿ ಹೇಳ್ತಾ ಇದ್ದಾರೆ, ಹಾಗೂ ನಾವು ಕೂಡ ನಮ್ಮ ಹಾಡಿಗಾಗಿ ಕಾಯುತ್ತಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮಂಜುನಾಥ್ ಲಗ್ಗೆರೆಯಿಂದ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಬಹಳಷ್ಟು ಸಂದೇಶಗಳು ಬಂದು ತಲುಪಿದೆ. ಒಂದು ಗಂಟೆಯ ಅವಧಿಯಲ್ಲಿ ಎಷ್ಟು ಗೀತೆಗಳು ಪ್ರಸಾರ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಪ್ರಸಾರ ಮಾಡಿದ್ದೀವಿ ಅಂತ ಹೇಳ್ತಾ, ಹಾಗೆ ಇಂದು ಪ್ರಸಾರವಾದ ಆಪ್ಕಿ ಪಸಂದ್ನ ಬಾಲಿವುಡ್ ಗೀತೆಗಳು ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಆಪ್ಕಿ ಪಸಂದ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿಮಗೆಲ್ಲ ಅಲ್ವಿದಾ ಹೇಳುವಂಥ ಸಮಯ ಬಂದಾಯಿತು. ಆಪ್ಕಿ ಪಸಂದ್ ಕಾರ್ಯಕ್ರಮದಿಂದ ಮೂಡಿ ಬರ್ತಾ ಇದೆ ಚಲ್ತೆ ಚಲ್ತೆ ಅನ್ನೋ ಗೀತೆ. ನಿಮ್ಮ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೋಸ್ಕರ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು RJ ವಿನುತಾ ಶಶಿಧರ್. ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನವಿಲ್ಲು.

0: ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
0: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ ಮೇ 22 24 ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಕಾಸಿಯಾ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಬೆಳಗ್ಗೆ 10 6 ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 1:10
0: ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮಸ್ತೆ ಕರ್ನಾಟಕ, ನಮಸ್ತೆ ಆತ್ಮೀಯರೇ, ಹೇಗಿದ್ದೀರಿ? ಶುಭ ಶುಕ್ರವಾರ. ಕನ್ನಡ ಕಾಮನವಿಲ್ಲ ರಂಗೇರಿದೆ, ನವಿಲು ಗರಿಯ ಮೃದು ಸ್ಪರ್ಶ ನಿಮಗಾಗಿ ಕಾದಿದೆ. ಈ ಒಂದು ಗಂಟೆಯ ಅವಧಿಯಲ್ಲಿ ಪೂರ್ತಿಯಾಗಿ ನಿಮ್ಮನ್ನು ಮನರಂಜಿಸೋದಕ್ಕೆ

ಬಂದಿದ್ದೀನಿ. ಒಂದಷ್ಟು ಮಾತು, ಮಧುರ ಹಾಡುಗಳ ಮೆಲುಕು, ನಿಮ್ಮ ಸಂದೇಶಗಳ ಹೊಳಪು, ಇವೆಲ್ಲವೂ ಬೆರೆತಂತಹ ಮಧುರಾನುಭವವೇ ಈ ಕಾರ್ಯಕ್ರಮ ಸ್ವಾರಸ್ಯ. ನಾನು ನಿಮ್ಮ ಗೆಳತಿ ಆರ್ ಜೆ ಗೌರಿ ನಿಮ್ಮ ಜೊತೆಲಿದ್ದೀನಿ. ಸಾಗೋಣ, ಬನ್ನಿ ನವಿಲುಗರಿಯನ್ನೇರಿ.

ಕಥೆ ಚಿತ್ರದ ಗೀತೆ ಇದಾಗಿತ್ತು. ಎಸ್ ಪಿ ಬಿ ಅವರ ಜೇನಿನಂಥ ಗಾಯನದಲ್ಲಿ ಜೈ ಜಗದೀಶ್ ಮಂಜುಳಾ ಅಭಿನಯದ ಗೀತೆ ಇದಾಗಿತ್ತು. ಜಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಂತಹ ಗೀತೆ. ನಿಜಕ್ಕೂ ಅದೆಷ್ಟು ಮಧುರ ಅಂದರೆ ಮನಸ್ಸಿಗೆ ಬಹಳ ತಂಪು ನೀಡಿದ ಹಾಗೆ, ಮತ್ತೆ ಮತ್ತೆ ಕೇಳುತ್ತಲೇ ಇರೋಣ ಅನ್ನುವಂಥ ಭಾವನೆ ಆ ಸಾಲುಗಳಲ್ಲಿ. ಅದೆಂಥ ಶಕ್ತಿ ಅಲ್ವಾ. ಪ್ರಾರಂಭದಲ್ಲಿ ಒಳ್ಳೆ ಗೀತೆಯೊಂದಿಗೆ ಪ್ರಾರಂಭಿಸಿದಿರಾ, ತುಂಬ ಸಂತೋಷ ಅಂತ ಹನುಮಂತರಾಯಪ್ಪ ಮತ್ತು ಶಕುಂತಲಾ ಅವರು ಹೊಳಕಲ್ಲಿಂದ ಸಂದೇಶವನ್ನು ಕಳಿಸಿದಿರಾ. ಆತ್ಮೀಯರೇ, ಇವತ್ತಿನ ನವಿಲು ಗರಿ ಕಾರ್ಯಕ್ರಮ ನಿಮಗಾಗಿ ಮೂಡಿ ಬರ್ತಾ ಇದೆ. ನಾನಿದ್ದೀನಿ ನಿಮ್ಮ ಜೊತೆಯಲ್ಲಿ ನಿಮ್ಮ ಗೆಳತಿ ಗೌರಿ. ಸಮಯ ಆಗಿದೆ 12:09:40. ಹೌದು, ಇಂಪಾದ ಗಾಯನ ಕೇಳಿದ್ವಿ, ಸೊಗಸಾದ ಹಾಡನ್ನು ಕೇಳಿದ್ವಿ. ಎಂತಹ ಸಾಹಿತ್ಯ, ಎಂತಹ ಬರವಣಿಗೆ ಆ ಸಾಲುಗಳಲ್ಲಿ, ಅದೆಂಥ ಶಕ್ತಿ. ಮನಸ್ಸಿನಲ್ಲಿ ಮೂಡುವಂತಹ ಅನೇಕ ಭಾವನೆಗಳಿಗೆ ಮಾತು ಸಿಗದೆ ಹೋಗಬಹುದು, ಆದರೆ ಅವುಗಳಿಗೆ ಅಕ್ಷರ ಸಿಕ್ಕರೆ ಅವು ಇತಿಹಾಸ ಆಗಬಹುದು ಅಲ್ವಾ. ಒಬ್ಬ ಮನುಷ್ಯನ ಆಲೋಚನೆ ಅವನಿಗಷ್ಟೇ ಸೀಮಿತವಾಗುತ್ತೆ, ಆದರೆ ಅದೇ ಆಲೋಚನೆ ಬರವಣಿಗೆಯ ರೂಪ ಪಡೆದುಕೊಂಡಾಗ ಅದು ಸಾವಿರಾರು ಜನರ ಮನಸ್ಸನ್ನು ತಲುಪುತ್ತೆ. ಬರವಣಿಗೆ ಅಂದರೆ ಕೇವಲ ಪದಗಳನ್ನು ಜೋಡಿಸುವಂಥ ಕೆಲಸ ಅಲ್ಲ, ಅದು ಒಂದು ಚಿಂತನೆಯ ಶಿಸ್ತು, ಅದು ವ್ಯಕ್ತಿತ್ವದ ಪ್ರತಿಬಿಂಬ, ಕಾಲ ಮೀರಿದ ಸಂವಾದ ಅದು. ಹೌದು ಸ್ನೇಹಿತರೆ, ಇಂದು ನವಿಲುಗರಿಯಲ್ಲಿ ನಾವು ಮಾತಾಡ್ತಾ ಇರೋದು ಬರವಣಿಗೆಯ ಮಹತ್ವ ಮತ್ತು ಉತ್ತಮ ಬರವಣಿಗೆಯ ಬಗ್ಗೆ. ಖಂಡಿತವಾಗ್ಲೂ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಳಿಸ್ಬೋದು. ನೀವು ಒಳ್ಳೆಯ ಬರಹಗಾರರಾಗಿದ್ದರೆ ಅಥವಾ ನೀವು ಬರೆದಂತಹ ಯಾವುದಾದ್ರೂ ಕವನಗಳು ನಿಮ್ಮ ಹತ್ರ ಇದ್ದರೆ, ನೀವು ಓದಿದಂತಹ ಕವನ, ಕಥೆ, ಗ್ರಂಥ, ನಿಮಗಿಷ್ಟವಾದಂಥ ಯಾವುದೇ ಬರಹದ ಬಗ್ಗೆ ನೀವು ಮಾತಾಡ್ಬೋದು. ನಿಮ್ಮ ಸಂದೇಶಗಳ ರೂಪದಲ್ಲಿ ಕಳಿಸ್ಕೊಡಿ ನಿಮ್ಮ ಅನಿಸಿಕೆಯನ್ನು. ನಮ್ಮ ವಾಟ್ಸಪ್ ಸಂಖ್ಯೆ ನಿಮಗೆ ಗೊತ್ತೇ ಇದೆ, 9480901013. 9480901013. ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು.

ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ. ಹೌದು ಸ್ನೇಹಿತರೆ, ಇವತ್ತು ಬರವಣಿಗೆಯ ಬಗ್ಗೆನೇ ನಾವು ಮಾತಾಡ್ತಾ ಇದ್ದೀವಿ. ಎಷ್ಟು ಸುಂದರವಾದ ಬರವಣಿಗೆಗಳು, ಎಷ್ಟೊಂದು ರೀತಿಯಲ್ಲಿ ಕವನ ಇರಬಹುದು, ಕಾವ್ಯ ಇರಬಹುದು, ಗ್ರಂಥಗಳಿರಬಹುದು, ಸಾಹಿತ್ಯ ಇರಬಹುದು, ಬೇಕಾದಷ್ಟು ರೂಪದಲ್ಲಿ ನಮ್ಮ ಕಣ್ಣು ಮುಂದೆ ಸಿಗುತ್ತವೆ. ನಮಗೆ ಅದನ್ನು ಓದಬೇಕು, ಆಸ್ವಾದಿಸಬೇಕು, ನಾವು ಬರಿಬೇಕು. ಹೌದಲ್ಲ, ಇವತ್ತಿನ ಮಾತುಕತೆ ಅದೇನೆ ಬರವಣಿಗೆಯ ಬಗ್ಗೆ. ಸಾಕಷ್ಟು ಸಂದೇಶಗಳು ಇಲ್ಲಿ ನಮಗೆ ಬರ್ತಾ ಇವೆ. ಅದಕ್ಕೂ ಮುಂಚೆ ಈ ಗೀತೆಯನ್ನು ಬರೆದಂಥ ಜಿ ಉದಯಶಂಕರ್ ಅವರಿಗೆ ನಾವು ಒಂದು ದೊಡ್ಡ ನಮಸ್ಕಾರವನ್ನು ತಿಳಿಸೋಣ. ಹಾಗೆ ಸಂಗೀತ ಸಂಯೋಜಿಸಿದವರು ರಾಜನ್ ನಾಗೇಂದ್ರ ಅವರು. ಅನಂತನಾಗ್ ಅಭಿನಯದ ಒಂದು ಸಿನಿಮಾ ಕಥೆ ಚಿತ್ರದ ಗೀತೆಯಾಗಿತ್ತು ಸ್ನೇಹಿತರೆ. FM ರೇನ್ಬೋ 101.3 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಕೇಳ್ತಾ ಇದ್ದೀರಾ ನವಿಲುಗರಿ ಕಾರ್ಯಕ್ರಮ. ಬರವಣಿಗೆ ಅಂದರೆ ಏನು? ಮನಸ್ಸಿನ ಆಲೋಚನೆಗಳಿಗೆ ಅಕ್ಷರ ರೂಪ ಕೊಡುವ ಪ್ರಕ್ರಿಯೆ ಬರವಣಿಗೆ ಅಂತ ಹೇಳ್ಬೋದು. ನಾವು ಮಾತನಾಡುವಾಗ ಮಾತು ಗಾಳಿಯಲ್ಲಿ ಕರಕು ಹೋಗ್ಬಿಡುತ್ತೆ, ಆದರೆ ಬರೆದಂತಹ ಪದಗಳು ಶಾಶ್ವತವಾಗಿ ಉಳಿಯುತ್ತವೆ. ಒಂದು ಪತ್ರ, ಒಂದು ದಿನಚರಿ, ಒಂದು ಕವನ, ಒಂದು ಲೇಖನ, ಒಂದು ಪುಸ್ತಕ, ಇವೆಲ್ಲವೂ ಬರವಣಿಗೆಯ ವಿಭಿನ್ನ ಮುಖಗಳು. ಮಾತು ಕ್ಷಣಿಕ, ಬರಹ ಶಾಶ್ವತ. ಇತಿಹಾಸ ನಮಗೆ ಗೊತ್ತಾಗಿರೋದು ಮಾತಿನಿಂದಲ್ಲ, ಬರಹದಿಂದ. ಕಾಳಿದಾಸ, ಬಸವಣ್ಣ, ಕುವೆಂಪು, ಬೇಂದ್ರೆ, ಕಾರಂತರು, ಅಡಿಗರು ಇವರೆಲ್ಲ ಇಂದಿಗೂ ನಮ್ಮ ಮಧ್ಯೆ ಬದುಕಿದ್ದಾರೆ ಅಂದರೆ ಅವರ ಬರಹದ ಶಕ್ತಿಯಿಂದಲೇ ಅಲ್ವಾ. ಧರ್ಮ, ಸಂಸ್ಕೃತಿ ಇವೆಲ್ಲವೂ ತಲೆಮಾರುಗಳಿಂದನೂ ಅಖಂಡವಾಗಿ ಉಳಿದಿರುವಂಥದ್ದು ಬರವಣಿಗೆಯಿಂದನೇ. ಹೌದು, ನಾನಿವತ್ತು ನಿಮ್ಮ ಮುಂದೆ ಮಾತನಾಡೋದಕ್ಕೂ ಕೂಡ ಒಂದಷ್ಟು ವಿಷಯ ಸಂಗ್ರಹ ಮಾಡಬೇಕು ಅಂತ ಕೂತಾಗಲೂ ಕೂಡ ಒಂದು ಕ್ರಮಬದ್ಧವಾದ ಬರಹ ರೂಪದಲ್ಲಿ ಸಿದ್ಧಪಡಿಸಬೇಕಾದಾಗ ನನಗನ್ನಿಸ್ತು ಬರಹಕ್ಕೆ ಎಂಥ ಶಕ್ತಿ ಇದೆ ಅಲ್ವಾ ಅಂತ. ಅದು ನಿಮ್ಮನ್ನು ಸರಳವಾಗಿ ತಲುಪಬೇಕಲ್ಲ, ಅದಕ್ಕಾಗಿ ನಾವೆಷ್ಟು ಸರ್ಕಸ್ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ವಿಷಯಗಳಿರುತ್ತೆ ನಮ್ಮ ಮುಂದೆ, ಅದನ್ನು ಬೇರೆಯವರಿಗೆ ತಲುಪಿಸುವಂಥದ್ದು, ಸುಲಭವಾಗಿ ತಲುಪಿಸುವಂಥದ್ದೇ ಬರವಣಿಗೆಯ ಒಂದು ಕಲೆ ಅಂತ ಹೇಳಬಹುದು. ಬರೆಯೋಕ್ಕೆ ಕೂತಾಗ ಮೊದಲು ನಮ್ಮ ಆಲೋಚನೆಗಳನ್ನು ಸರಿ ಮಾಡ್ಕೋಬೇಕು, ಒಂದೇ ಕಡೆ ಕೇಂದ್ರೀಕೃತ ಮಾಡ್ಕೋಬೇಕು. ಮನಸ್ಸಿನಲ್ಲಿ ಗೊಂದಲ ರೂಪದಲ್ಲಿ ಇರುವಂತಹ ವಿಚಾರಗಳನ್ನು ಬರಹ ರೂಪಕ್ಕೆ ತರುವಾಗ ಸಾಕಷ್ಟು ಅಲ್ಲಿ ನಾವು ಎಕ್ಸಸೈಸ್ ಮಾಡಬೇಕಾಗುತ್ತೆ. ಹೌದು ಸ್ನೇಹಿತರೆ, ವ್ಯಕ್ತಿಯ ಚಿಂತನೆಗೆ ಶಿಸ್ತು ತರುವಂಥದ್ದು ಬರವಣಿಗೆ. ಯಾರ ಬರಹ ನಾವು ಓದ್ತೀವೋ ಆವಾಗ ಅವರ ವ್ಯಕ್ತಿತ್ವ ಅರ್ಥ ಆಗುತ್ತೆ. ಅವರ ಸಂಸ್ಕಾರ, ಚಿಂತನೆ, ಸಂವೇದನೆ, ಜ್ಞಾನ ಎಲ್ಲ ಆ ಬರಹದಲ್ಲಿ ಕಾಣುತ್ತೆ ಅಂತ ದೊಡ್ಡವರು ಹೇಳ್ತಾರೆ. ಈ ಬಗ್ಗೆ ಒಂದಷ್ಟು ಮಾತಾಡೋಣ, ಹಾಗೆ ನಿಮ್ಮ ಸಂದೇಶಗಳನ್ನ ನೋಡೋಣ. FM ರೇನ್ಬೋ ವಾಹಿನಿಯ ಅತ್ಯಂತ ಜನಪ್ರಿಯ ಕಾರ್ಯಕ್ರಮವಾದ ನವಿಲುಗರಿ ಮತ್ತು ಅದನ್ನು ನಡೆಸಿಕೊಡುವಂತಹ RJ ಗೌರಿ, ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ನಿರೂಪಣೆ ನಿಜಕ್ಕೂ ವಿಶಿಷ್ಟವಾದ್ದು. ಕೇವಲ ಹಾಡುಗಳನ್ನು ಹಾಕೋದು ಮಾತ್ರ ಅಲ್ಲ, ಕೇಳುಗರಿಗೆ ಉಪಯುಕ್ತ ಮಾಹಿತಿ, ಪ್ರೇರಣಾದಾಯಕ ಮಾತುಗಳು ಮತ್ತು ಉತ್ತಮ ಸಂದೇಶಗಳನ್ನು ನೀವು ನೀಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ನವಿಲುಗರಿಯನ್ನು ಹಿಡಿದು ಬರ್ತೀರಾ ನೀವು? ನಮಗೆ ಆಯಾಸನೇ ಗೊತ್ತಾಗಲ್ಲ, ಕೆಲಸ ಮಾಡ್ತಾ ಮಾಡ್ತಾ ನಿಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಿಮ್ಮ ಹೆಸರಿನಲ್ಲೇ ಅಡಗಿದೆ ಆ ಚಂದ. ಓಹೋ, ಇವತ್ತು ಯಾಕೋ ನೀವೇ ಕವಿಯಾಗ್ಬಿಟ್ಟಿದ್ದೀರಾ. ಮಾತು ಮಾತಿನಲ್ಲಿ ಸೂಸುವುದು ಆನಂದ, ಜ್ಞಾನದ ಮಾಹಿತಿಯ ಜೊತೆ ಮನರಂಜನೆ, ಕೇಳುಗರ ಮನ ಗೆಲ್ಲುವ ವಿಶಿಷ್ಟ ಯೋಚನೆ, ಒಂಟಿತನ ದೂರಾಗಿಸುವ ಪ್ರೀತಿಯ ಸ್ವರ ನಿಮ್ಮದು, ಕಿವಿಯಲ್ಲಿ ಜೇನಿನ ಸವಿಯನ್ನು ಜಾರುವುದು, ರೇನ್ಬೋ ತರಂಗದಲ್ಲಿ ಮೂಡುವ ಸುಂದರ ತಾರೆ, ನಿಮ್ಮ ನಿರೂಪಣೆಗೆ ಮನಸೋಲ್ದವರೇ ಯಾರೇ. ನವಿಲುಗರಿ ಮನಸ್ಸಿಗೆ ಸದಾ ಇರಲಿ ಹೀಗೆ, ನಿಮ್ಮ ಮಾತುಗಳು ತಣಿಸಲಿ ಕೇಳುಗರ ದಾಹಕ್ಕೆ. RJ ಗೌರಿಯವರೇ, ನಿಮಗಿದು ನಮ್ಮ ಹರಕೆ, ನಿಮ್ಮ ಧ್ವನಿ ಮೊಳಗುತ್ತಿರಲಿ ಸದಾ ಕಾಲದ ತನಕ ಅಂತ ಹೇಳ್ತಾ ಇದ್ದಾರೆ ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು

ಹರಿಹರ ತಾಲೂಕಿನಿಂದ. ಧನ್ಯವಾದಗಳು ಸ್ನೇಹಿತರೆ, ನಿಮ್ಮ ಬರಹ ನೋಡಿನೇ ಖುಷಿಯಾಯಿತು. ಬರೇ ಹೊಗಳಿಕೆ ಅಂತಲ್ಲ, ನೀವು ಕಾರ್ಯಕ್ರಮವನ್ನು ಪೂರ್ತಿಯಾಗಿ ಕೇಳ್ತೀರಾ, ಎಲ್ಲ ಅರ್ಜಿಗಳ ಕಾರ್ಯಕ್ರಮವನ್ನು ಕೇಳ್ತೀರಾ, ಸಂದೇಶಗಳ ರೂಪದಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸ್ತೀರಾ ನಮ್ಮ ಸ್ನೇಹಿತರೆಲ್ಲರೂ. ಹಾಗೆಯೇ ಬಹಳ ಸಂತೋಷ ಆಗ್ತಾ ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು.

ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯೂ ಬರೆಯಲಾರ. ಎಷ್ಟು ಸೊಗಸಾದ ಗೀತೆ ಅಲ್ಲ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಮಾಧವಿ ಅಭಿನಯದ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರು ಸ್ನೇಹಿತರೆ. ಹೌದು, ಎಫ್ ಎಂ ರೇನ್ಬೋ ಕನ್ನಡ ಕಾಮ್ನಲ್ಲಿ ಕಾಮನ ಬಿಲ್ನಲ್ಲಿ ಮೂಡಿ ಬರ್ತಾ ಇರುವಂಥ ನವಿಲುಗರಿ ಕಾರ್ಯಕ್ರಮದಲ್ಲಿ ನಾನು ಗೌರಿ ನಿಮ್ಮ ಜೊತೆಯಾಗಿದ್ದೀನಿ. 12:23:40 ಸಾಕಷ್ಟು ಸಂದೇಶಗಳ ಸುರಿಮಳೆ ಆಗ್ತಾ ಇದೆ. ಬರಹದ ಬಗ್ಗೆ ನಾವಿವತ್ತು ಮಾತಾಡ್ತಾ ಇದ್ದೀವಿ. ನಿಮ್ಮ ಅನಿಸಿಕೆಗಳನ್ನು ಕಳಿಸ್ಬೋದು ನಮಗೂ ಕೂಡ 9480901003. ಇದು ನಮ್ಮ ವಾಟ್ಸಪ್ ಸಂಖ್ಯೆ. ಬರಹಗಳು, ನೀವು ಓದಿದಂಥ ಒಳ್ಳೆಯ ಬರಹದ ಬಗ್ಗೆ

ಇರ್ಬೋದು, ನೀವು ಬರೆದಂತಹ ಬರಹದ ಬಗ್ಗೆ ಇರ್ಬೋದು, ಎಲ್ಲದರ ಬಗ್ಗೆ ನಮ್ಮ ಜೊತೆ ನೀವು ಹಂಚಿಕೊಳ್ಬೋದು ನಿಮ್ಮ ಅನಿಸಿಕೆಯನ್ನು. ರಾಷ್ಟ್ರಕವಿ ಕುವೆಂಪು ಅವರು ಬರವಣಿಗೆ ಅನ್ನೋದು ಕೇವಲ ಕಲೆ ಅಷ್ಟೇ ಅಲ್ಲ, ಅದು ಸಮಾಜದಲ್ಲಿ ವೈಚಾರಿಕತೆ, ಮಾನವೀಯತೆ, ವಿಶ್ವ ಪ್ರಜ್ಞೆಯನ್ನು ಬಳಸುವಂತಹ ಮಹಾ ತಪಸ್ಸು ಅಂತ ನಂಬಿದರು. ಕವಿ ಅಥವಾ ಲೇಖಕ ಕೇವಲ ಕಲ್ಪನಾ ಲೋಕದಲ್ಲಿ ವಿಹರಿಸೋನಲ್ಲ ಅವನು, ಆತ ಸಮಾಜಕ್ಕೆ ದಾರಿ ತೋರಿಸುವ ದೃಷ್ಟಾರ ಅಂತ ಕುವೆಂಪು ಅವರು ಹೇಳಿದ್ದಾರೆ. ಸಮಾನತೆ, ಸಾಮರಸ್ಯ ಮತ್ತು ಸೌಹಾರ್ದತೆಯ ಸಂದೇಶವನ್ನು ಅವರ ಬರಹಗಳು ನೀಡುತ್ತವೆ ನಮಗೆ. ಇನ್ನು ವರಕವಿ ದರ ಬೇಂದ್ರೆಯವರ ಪ್ರಕಾರ ಬರೆಯುವುದು ಒಂದು ತಪಸ್ಸು ಮತ್ತು ದೈವದತ್ತವಾದಂತಹ ಅನುಭವ. ಬರೆಯುವಾಗ ಜೀವನದ ಅನುಭವಗಳನ್ನು ನಾವು ಸಮರಸವಾಗಿ ಬೆರೆಸಿ ಅದರಲ್ಲಿ ರಸವನ್ನು ಕಾಣುವುದೇ ನಮ್ಮ ಬರಹದಲ್ಲಿರಬೇಕು. ರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ ಎಂಬುದು ಅವರ ಕಾವ್ಯಸೂತ್ರ ಆಗಿತ್ತು. ಇನ್ನು ಖ್ಯಾತ ಹಾಸ್ಯಕವಿ ಹಾಗೂ ಹನಿಗವನಗಳ ರಾಜ ಎಂದೇ ಹೆಸರಾದಂಥ ಶ್ರೀ ಎಚ್ ಡುಂಡಿರಾಜ್ ಅವರು ಬರವಣಿಗೆಯ ಬಗ್ಗೆ ಒಂದು ಸೊಗಸಾದ ಕವಿತೆಯನ್ನೇ ಬರೀತಾರೆ. ಬರೆಯುವ ಪ್ರಕ್ರಿಯೆ ಪ್ರಕೃತಿ ಜೊತೆಯಲ್ಲಿದ್ದಾಗ ಹೇಗಿರುತ್ತೆ ಅನ್ನೋದನ್ನು ನೆರಳು, ಬಿಸಿಲು ಮತ್ತು ಕವಿತೆ ಅನ್ನುವಂಥ ಅವರ ಕವಿತೆಯಲ್ಲಿ ಬರೀತಾರೆ. ಹಾಗೆಯೇ ನನ್ನ ಕವಿತೆ ನನ್ನ ಹಾಗೆಯೇ ತುಸು ಗಂಭೀರ, ಬಹಳ ಲಘು, ಕೆಲವೊಮ್ಮೆ ತೀರಾ ಹಗುರ, ಬರೆಯುವಾಗ ಕೈಗೆ ಸಿಗದು, ಮುಗಿದಾಗ ಮನಸ್ಸಿಗೆ ತಗುಲು ಅಂತ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು.

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ ಪಿಎಸ್ಯು, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. ಸಿಎನ್ಜಿ, ಪಿಎನ್ಜಿ ಮತ್ತೆ ಎಲ್ಎಚ್ಎನ್ಜಿ ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನು ಜೋಡಿಸುತ್ತಿದೆ.
4: ಈ ಪವರ್ ಗೇಲ್ ನ ಅಂಡರ್ ಗ್ರೌಂಡ್ ಪೈಪ್ ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800118430 ಅಥವಾ 15101ಗೆ ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
3: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ, ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.
5: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯೂಸಿಕಲಿ ಇವರ್ಸ್ ಮ್ಯಾಜಿಕಲಿ ಇವರ್ಸ್. ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಕನ್ನಡ ಕಾಮನಬಿಲ್ಲು ಎಫ್ ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ. ಸಮಯ ಆಗಿದೆ 12:33. ನಾವಿವತ್ತು ನವಿಲುಗರಿ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದೀವಿ ಬರವಣಿಗೆಯ ಬಗ್ಗೆ, ಬರಹದ ಬಗ್ಗೆ. ಬರವಣಿಗೆ ಎಷ್ಟು ಸಲೀಸಾಗಿ ಮೂಡಿ ಬರುತ್ತೆ ಕೆಲವೊಂದು ಮನೆಗಳಲ್ಲಿ ಅಂತ ನಿಮ್ಮ ಕೂಡ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು ಅಂತ ಹೇಳಿದೆ. 9480930948009101013 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳನ್ನ ಕಳಿಸ್ಕೊಡಿ. ಸಾಕಷ್ಟು ಸಂಖ್ಯೆಯಲ್ಲಿ ಸಂದೇಶಗಳು ಬರ್ತಾ ಇವೆ. ಇಲ್ಲಿ ನಾಗೇಂದ್ರ ತಾವರೆಕೆರೆಯವರು ಕುಣಿಗಲ್ ತಾಲೂಕಿನಿಂದ ಹೇಳ್ತಾ ಇದ್ದಾರೆ, ಬರಹ ತುಂಬ ಇಷ್ಟವಾದಂಥ ಸಂಗತಿ ನನಗೆ, ಮಾಹಿತಿ ಹಾಡುಗಳೆಲ್ಲ ಬಹಳ ಮುದ ನೀಡ್ತಾ ಇದೆ, ಖುಷಿ ಕೊಡ್ತಾ ಇದೆ ಅಂತ. ನಾವು ಬರಹಗಾರರಲ್ದಿದ್ರೂ ಒಳ್ಳೆಯ ಕೈ ಬರವಣಿಗೆ ಇರೋದ್ರಿಂದ ಸಂಪೂರ್ಣ ರಾಮಾಯಣದ ನಾಟಕದ ಪ್ಲಾಟನ್ನು 4 ಬಾರಿ ಕಾಪಿ ಮಾಡಿ ಬರೆದಿದ್ದೀನಿ ಅಂತ ಹನುಮಂತರಾಯಪ್ಪ ಮತ್ತು ಶಕುಂತಲಾ ಅವರು ಹೊಳಕಲ್ಲಿಂದ ಹೇಳ್ತಾ ಇದ್ದಾರೆ. ಬಹಳ ಸಂತೋಷ. ಇನ್ನು ಯಾವ ಕವಿಯು ಬರೆಯಲಾರ, ನೀವು ಹಾಡನ್ನು ಹಾಕಿದ್ರಿ ನನಗೆ ಬಹಳ ಇಷ್ಟ ಈ ಹಾಡು. ಹರಿಹರನ್ ಅವರು ವಿಜ್ಞಾನನಗರದಿಂದ ಹೇಳ್ತಾ ಇದ್ದಾರೆ, ಗಮಕದ ರೀತಿಯಲ್ಲಿ ಬಹಳ ಚೆನ್ನಾಗಿದೆ ಹಾಡು, ತುಂಬ ಇಷ್ಟವಾಯಿತು ಅಂತ ಇದ್ದಾರೆ. ಧನ್ಯವಾದಗಳು. ಇನ್ನು ಭಾವನೆಗಳನ್ನು ಅಕ್ಷರ ರೂಪಕ್ಕೆ ಹೊಸ ರೂಪ ನೀಡುವುದೇ ಬರಹ. ವ್ಯಕ್ತಿಯು ಅಮರ ಆದರೂ ಅವನ ಬರಹ ಅಜರಾಮರ. ನೋವುಗಳನ್ನು ಮರೆಸುವಂತಹ ಶಕ್ತಿ ಬರಹಕ್ಕಿದೆ. ಭಾವುಕ ಸಂದರ್ಭಗಳನ್ನು ಸೃಷ್ಟಿ ಮಾಡುವ ಕಲ್ಪನೆ ಬರಹಕ್ಕಿದೆ ಅಂತ ಸುನಿಲ್ ಕುಮಾರ್ ಅವರು ಜಿಹಳ್ಳಿ ತಾಂಡದಿಂದ ಹೇಳ್ತಾ ಇದ್ದಾರೆ. ನವಿಲುಗರಿ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಖುಷಿಯಾಗಿದೆ ಹಾಡುಗಳನ್ನ ಕೇಳಿದಾಗ, ಮಾಹಿತಿಯು ಚೆನ್ನಾಗಿದೆ ಅಂತ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮಗೂ ಕೂಡ. ಇನ್ನು ಹೇಳಲಾಗದ ಮಾತುಗಳನ್ನು ಅಕ್ಷರೂಪಕ್ಕೆ ತಿಳಿಸುವುದೇ ಬರಹ ಅಂತ ಅನು ಅವರು ಹೇಳ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ಕೇಳಿ ಸಂದೇಶಗಳನ್ನ ಕಳಿಸ್ತಾ ಇದ್ದೀರಾ. ಹೇ ಮೇಡಮ್, ಗುಡ್ ಆಫ್ಟರ್ನೂನ್, ವೆರಿ ನೈಸ್ ಪ್ರೋಗ್ರಾಮ್, ಸೂಪರ್ ಸಾಂಗ್ಸ್, ಥ್ಯಾಂಕ್ ಯು ಅಂತ ವಿ ನಾರಾಯಣಪ್ಪ ರಾಧಾ ಅವರು ಹೊಸೂರು ತಮಿಳ್ನಾಡಿಂದ ಹೇಳ್ತಾ ಇದ್ದಾರೆ. ಸಂತೋಷ, ನೀವು ಕೇಳಿ ನಿಮ್ಮ ಸಂದೇಶಗಳನ್ನ ಕಳಿಸ್ತಾ ಇದ್ದೀರಾ, ಖುಷಿ ಆಗ್ತಾ ಇದೆ. ಶುಭ ಮಧ್ಯಾಹ್ನ ಗೌರಿ ಮೇಡಮ್, ಹೇಗಿದ್ದೀರಾ? ಅಪರೂಪ ಆಗೋಗಿದ್ದೀರಾ, ಬರಹದ ಬಗ್ಗೆ ಇಷ್ಟು ಸುಂದರವಾಗಿ ಮಾತನಾಡ್ತಾ ಇದ್ದೀರಿ, ಸುಮಧುರವಾದ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ, ಬಹಳ ಖುಷಿ ಆಗ್ತಾ ಇದೆ, ತುಂಬ ಹೃದಯದ ಧನ್ಯವಾದಗಳು ಅಂತ ಸುಧಾ ಅವರು ಬೂದಿಹಾಳಿನಿಂದ ಹೇಳ್ತಾ ಇದ್ದಾರೆ. ನೀವು ಕೂಡ ನಮ್ಮ ಕಾರ್ಯಕ್ರಮವನ್ನು ಕೇಳಿ ಸಂದೇಶಗಳನ್ನ ಕಳಿಸ್ತಾ ಇದ್ದೀರಾ, ಖುಷಿ ಆಗ್ತಾ ಇದೆ. ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರ್ಮಡಿ, ಮಧುಮತಿ ಕರ್ಮಡಿಯವರು, ಅಬ್ಬಬ್ಬಾ ಏನ್ರಿ ನಿಮ್ಮ ಆಯ್ಕೆಯ ಹಾಡುಗಳು, ನಿಜವಾಗಿಯೂ ನಿಮ್ಮ ಜಾಣ್ಮೆಗೆ ಮೆಚ್ಚತಕ್ಕದ್ದೇ, ನಿಮಗೆ ಅನೇಕ ಅನೇಕ ಧನ್ಯವಾದಗಳು ಅಂತಿದ್ದಾರೆ. ಧನ್ಯವಾದಗಳು, ಎಲ್ಲ ನಿಮಗೋಸ್ಕರನೇ ತಾನೇ ಒಳ್ಳೊಳ್ಳೆ ಹಾಡುಗಳನ್ನ ಜೋಡಿಸ್ಕೊಂಡು ಬಂದಿದ್ದೀವಿ, ನೀವು ಖುಷಿ ಪಡಿ ಅಂತ. ಕಾರ್ಯಕ್ರಮ ಕೇಳ್ತಾ ಇರೋ ನಿಮಗೆ ಧನ್ಯವಾದಗಳು. ನಿಮ್ಮ ಕಾರ್ಯಕ್ರಮವನ್ನು ಕೇಳಿದಾಗ ನನಗನ್ಸೋದು, ಕೆಸರಿನವನ ಸಹವಾಸಕ್ಕಿಂತ ಗಂಧದವರ ಜೊತೆ ಗುದ್ದಾಟ ಲೇಸು ಅಂತ. ನಿಮ್ಮ ಕಾರ್ಯಕ್ರಮವನ್ನು ಕೇಳಿದಾಗ ಗಂಧದ ಪರಿಮಳ ನಮಗೂ ಸಿಗಬಹುದು ಅಂತ ಹನುಮಂತರಾಯಪ್ಪ ಮತ್ತು ಶಕುಂತಲಾ ಅವರು ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಸ್ನೇಹಿತರೆ, ಒಂದು ಒಳ್ಳೆಯ ವಿಚಾರಗಳನ್ನು ಎಲ್ಲರ ಜೊತೆ ಹಂಚಿಕೊಂಡಾಗ ಗಂಧದ ಪರಿಮಳ ಎಲ್ಲ ಕಡೆ ಹರಡ್ದಾಗೆ ಅಲ್ವಾ? ಕಾರ್ಯಕ್ರಮವನ್ನು ಕೇಳ್ತಾ ಇರಿ, ಒಳ್ಳೆಯ ಹಾಡೊಂದನ್ನು ಕೇಳ್ಕೊಂಬರೋಣ. ಆ ಬರವಣಿಗೆಯನ್ನು ಮನಸ್ಸಿನ ಧ್ವನಿ ಅಂತ ಕರೀತಾರೆ. ಒಂದು ಪತ್ರ ಓದಿದಾಗ ಅದರಲ್ಲಿ ಎಷ್ಟೊಂದು ಭಾವನೆಗಳನ್ನು ನಾವು ಅರ್ಥ ಮಾಡ್ಕೊಳ್ತೀವಿ. ನನಗೆ ನಮ್ಮ ಬಾಲ್ಯದ ಕಾಲೇಜು ದಿನಗಳು, ನಮ್ಮೂರಿನ ಆ ಕ್ಷಣಗಳು ನೆನಪಾಗ್ತಾ ಇದೆ ಸ್ನೇಹಿತರೆ. ಓದಿ ಬರೆಯೋದಕ್ಕೆ ಬಲ್ಲವರು ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ದರು. ನಮ್ಮೂರು ತುಂಬ ಒಂದು ಹಳ್ಳಿ ಕುಗ್ರಾಮ ಆಗಿತ್ತು. ಹೆಚ್ಚಿನ ಗಂಡಸರು ದುಡಿಯುವಂಥ ಗಂಡು ಮಕ್ಕಳೆಲ್ಲ ಮುಂಬೈ, ಬೆಂಗಳೂರು ಅಂತಹ ದೊಡ್ಡ ನಗರಗಳಲ್ಲಿ ಜೀವನೋಪಾಯಕ್ಕೆ ಅಲ್ಲಿ ಸೇರಿಕೊಂಡಿದ್ರು, ಅಲ್ಲಿ ದುಡಿತಾ ಇದ್ರು. ಮನೆಯವರ ಯೋಗಕ್ಷೇಮವನ್ನು ತಿಳ್ಕೊಳ್ಳೋದಕ್ಕೆ ಪತ್ರಗಳನ್ನು ಬರೀತಾ ಇದ್ರು ಅಥವಾ ಬರೆಸ್ತಾ ಇದ್ರು. ಆ ಪತ್ರಗಳನ್ನು ಓದೋದಕ್ಕಾಗಲಿ, ಅದಕ್ಕೆ ಉತ್ತರಿಸೋದಕ್ಕಾಗಲಿ ಊರಲ್ಲಿರುವಂಥ ಹೆಣ್ಮಕ್ಳಿಗೆ, ತಾಯಂದಿರಿಗೆ, ಪತ್ನಿಯರಿಗೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅಂದರೆ ಶಿಕ್ಷಣ ಪಡೆಯದ ಅವರ ತಾಯಂದಿರು, ಪತ್ನಿಯರು ಓದಿದವರ ಹತ್ರ ಬಂದು ಅದನ್ನು ಓದಿಸಿ ಬರೆಸ್ತಾ ಇದ್ರು ಉತ್ತರಗಳನ್ನು. ಬಹಳ ಜನಕ್ಕೆ ಪ್ರತಿ ಒಂದು ವಾರವೂ ಪತ್ರ ಬರೀತಾ ಬಂದಾಗ ಅದನ್ನು ಓದಿಸ್ಕೊಳ್ಳೋದೇ ಒಂದು ದೊಡ್ಡ ಕಷ್ಟ ಆಗ್ತಾ ಇತ್ತು. ಓದ್ದವ್ರ ಹತ್ರ ಹೋಗಿ ಕೇಳಿಸ್ಕೋಬೇಕು, ಹೇಗೆ ಪತ್ರ ಓದ್ಕೊಡಿ, ಬರ್ಕೊಡಿ ಅಂತ. ಈ ಕೆಲಸ ನನಗೆ ಬಹಳ ಇಷ್ಟವಾದಂಥ ಕೆಲಸ. ನಮ್ಮ ಮನೆಗೆ ಬರ್ತಾಯಿದ್ರು, ಆ ಪತ್ರಗಳನ್ನು ತಗೊಂಡು ಅವರ ಕಷ್ಟ ಸುಖ, ಆ ದಿನದ ಪರಿಸ್ಥಿತಿ, ಯೋಗಕ್ಷೇಮ, ಹೊಲ ಗದ್ದೆಗಳ ಸಮಾಚಾರ, ಆರ್ಥಿಕ ಸ್ಥಿತಿ, ನೀವು ದುಡ್ಡು ಕಳಿಸಿ, ನಮಗೆ ಈಗ ಅರ್ಜೆಂಟ್ ಇದೆ ಅಂತೆಲ್ಲ ನನ್ನ ಹತ್ರ ಒಂದು ಸಾರಾಂಶದ ರೂಪದಲ್ಲಿ ಹೇಳ್ತಾಯಿದ್ರು. ನಾನು ಅದನ್ನು ವಿಸ್ತಾರವಾಗಿ ಕೂತ್ಕೊಂಡು ನಾನೇ ಪತ್ರ ಬರೆದ ಹಾಗೆ, ಅವರ ರೂಪದಲ್ಲಿ ನಾನು ಪತ್ರ ಬರೆದ ಹಾಗೆ ಬರಿತಾ ಇದ್ದೆ. ಬಹುಶಃ ಇದು ನನಗೆ ನಮ್ಮ ಬರಹಗಳನ್ನು ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ, ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬ ಸಹಾಯ ಆಯಿತು ಅನ್ಕೋತೀನಿ. ಊರಿಗೆ ಹೋದಾಗ ಅವರೆಲ್ಲ ನನ್ನ ಹತ್ರ ಬಂದು ಈ ಬಗ್ಗೆ ಮಾತನಾಡಿದಾಗ ಬಹಳ ಖುಷಿ ಕೊಡುತ್ತೆ ನನಗೆ. ಸ್ನೇಹಿತರೆ, ನೀವು ನಿಮ್ಮ ಬರಹಗಳ ಬಗ್ಗೆ, ನೀವು ಓದಿದಂಥ ಒಳ್ಳೆಯ ಬರಹದ ಬಗ್ಗೆ ನಮ್ಮ ಜೊತೆ ಹಂಚಿಕೊಳ್ಳಿ. ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು.

ನವಿಲುಗರಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಬಹಳಷ್ಟು ಜನ ತಮ್ಮ ಅನಿಸಿಕೆಯನ್ನು ತಿಳಿಸ್ತಾ ಇದ್ದಾರೆ. ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರ ಹರಿಹರದಿಂದ ಹೇಳ್ತಾ ಇದ್ದಾರೆ, ಇಂದಿನ ನವಿಲುಗರಿ ಪ್ರೋಗ್ರಾಮ್ ವೆರಿ ಸೂಪರ್, ತುಂಬ ಖುಷಿ ಆಗ್ತಾ ಇದೆ, ಒಳ್ಳೊಳ್ಳೆ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ, ಖುಷಿ ಆಯಿತು ಅಂತ. ಒಳ್ಳೆಯ ಬರಹ ಅಥವಾ ಕೈ ಬರಹ ಸ್ಪಷ್ಟವಾಗಿ ಸುಲಭವಾಗಿ ಓದಲು ಬರುವಂತೆ ಅರ್ಥಪೂರ್ಣವಾಗಿ ಇರಬೇಕು ಅನ್ನೋದು ಹರಿಹರನ್ ಅವರು ವಿಜ್ಞಾನನಗರದ ಅಲ್ಲಿಂದ ಕಳಿಸಿರುವಂಥ ಸಂದೇಶದ ತಾತ್ಪರ್ಯ. ಇನ್ನು ನನ್ನ ಪ್ರಕಾರ ಬರವಣಿಗೆ ಅಂದರೆ ಬರೆಯೋದು ಮಾತ್ರ ಅಲ್ಲ, ಅಕ್ಷರ ಮಾತ್ರ ಅಲ್ಲ, ನಾವು ಹಾಡಿದ ಕೂಸಿನಂತೆ ಅದಕ್ಕೂ ಒಂದು ಅಲಂಕಾರ ಇದ್ದರೆ ಚೆನ್ನಾಗಿರುತ್ತೆ. ಒಪ್ಪ ಓರ್ಣವಾಗಿ ಅಂದ ಚಂದ ಮಾಡಿ ಅಲಂಕರಿಸೋದು, ಗಮನ ಸೆಳೆಯೋದು. ಬರವಣಿಗೆ ಒಂದೇ ಬರೆದಿದ್ದರೂ ಅದು ಕುತೂಹಲಕಾರಿಯಾಗಿರಬೇಕು, ಎಲ್ಲರ ಗಮನ ಸೆಳೆಯುವಾಗಿರಬೇಕು, ಉತ್ತೇಜನ ಕೊಡುವಂತೆ ಇರಬೇಕು, ಇನ್ನೂ ಓದಬೇಕು ಅಂತ ಅನಿಸ್ತಾ ಇರಬೇಕು, ಆಸಕ್ತಿದಾಯವಾಗಿರಬೇಕು, ಬರವಣಿಗೆಗೆ ಒಂದು ಅರ್ಥ ಇರಬೇಕು, ಆದರ್ಶವಾಗಿರಬೇಕು. ಖಂಡಿತ ನಿಮ್ಮೆಲ್ಲ ಮಾತುಗಳು ಸತ್ಯ. ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ, ಧನ್ಯವಾದಗಳು. ನಾಗೇಂದ್ರ ತಾವರೆಕೆರೆಯವರು ನಮಗೆ 100% ಮಾರ್ಕ್ಸನ್ನು ಕೊಟ್ಬಿಟ್ಟಿದ್ದಾರೆ, ಯಾಕೆಂದರೆ ಒಳ್ಳೊಳ್ಳೆ ಗೀತೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ, ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ನಿಮಗೆ ಧನ್ಯವಾದಗಳು. ಇನ್ನು ಪತ್ರಗಳ ಕಾಲ ಚೆಂದ ಇತ್ತು, ಆ ಪತ್ರಗಳನ್ನೆಲ್ಲ ಜೋಪಾನವಾಗಿ ಇಡ್ಬೋದಿತ್ತು, ನೆನಪುಗಳು ಶಾಶ್ವತವಾಗಿ ಇಡ್ಬೋದಿತ್ತು, ಅಕ್ಷರ ಮಾಲೆಯ ರೂಪದಲ್ಲಿ ಮೊಬೈಲ್ನಲ್ಲಿರೋದೆಲ್ಲ ಡಿಲೀಟ್ ಆಗೋಗುತ್ತೆ ಅಂತ ಅನು ಹೇಳ್ತಾ ಇದ್ದಾರೆ. ಖಂಡಿತ ಆ ದಿನಗಳೇ ಚೆಂದ. ಹೌದು, ಇನ್ನು ಸಾಕಷ್ಟು ನಿಮ್ಮ ಸಂದೇಶಗಳ ಜೊತೆ ನಾನು ಮಾತಾಡೋದಿದೆ, ಸಮಯ ಕೂಡ ಓಡ್ತಾ ಇದೆ. ಸ್ನೇಹಿತರೆ, ಬರೆಯೋದಕ್ಕೆ ನಾವೆಲ್ಲರೂ ಕುಳಿತಾಗ, ಪೆನ್ನನ್ನು ಹಿಡಿದಾಗ ತಲೆಯಲ್ಲಿ ಯೋಚನೆಗಳೇ ಇಲ್ವೇನೋ, ಖಾಲಿ ಖಾಲಿ ಆಗೋಯ್ತೇನೋ

0: ಕಷ್ಟ ಕಷ್ಟ ಪದಗಳ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ, ಇನ್ನು ಆ ತಾತ್ಪರ್ಯವನ್ನು ಅರ್ಥ ಮಾಡ್ಕೊಳ್ಳೋದು ಇನ್ನೂ ಕಷ್ಟ ಆಗ್ಬಿಡುತ್ತೆ. ಸರಳ ಬರಹ ಬಹುಬೇಗ ಜನಮಾನವನ್ನು ತಲುಪುತ್ತೆ. ನಾವೇನು ಹೇಳಬೇಕು ಅಂದ್ಕೊಂಡಿದ್ದೀವೋ ಅದು ಬಹಳ ಸುಲಭವಾಗಿ ಕನ್ವೆ ಆಗುತ್ತೆ. ಬರಹದಲ್ಲಿ ಸ್ಪಷ್ಟತೆ ಇರಬೇಕು. ಸುತ್ತಿ ಬಳಸಿ ಹೇಳಬಾರ್ದು. ಬರಹಕ್ಕೆ ಒಂದು ಕ್ರಮ ಅಂತಿದೆ. ಆರಂಭ, ಮಧ್ಯ, ಅಂತ್ಯ ಸರಿಯಾದ ಕ್ರಮದಲ್ಲಿದ್ದರೆ ವಿಷಯ ಸುಲಭವಾಗಿ ಅರ್ಥವಾಗುತ್ತೆ. ಬರಹಕ್ಕೆ ಬಳಸುವಂತಹ ಭಾಷೆ ಶುದ್ಧವಾಗಿರಬೇಕು. ಅಕ್ಷರ ಶುದ್ಧಿ, ಸರಿಯಾದ ವ್ಯಾಕರಣದ ಬಳಕೆ, ವಿರಾಮ ಚಿಹ್ನೆಗಳ ಸರಿಯಾದ ಬಳಕೆ ಬರಹದ ಗೌರವವನ್ನು ಹೆಚ್ಚು ಮಾಡುತ್ತೆ. ಬರಹ ಕೇವಲ ಮಾಹಿತಿಯಾಗಿರದೆ ಅನುಭವವನ್ನು ಕೊಡಬೇಕು. ಓದುಗನ ಮನದಲ್ಲಿ ಚಿತ್ರ ಮೂಡಿಸಿ ಚಿಂತನೆ ಹುಟ್ಟಿಸಬೇಕು. ಬರೀಬೇಕು ಅಂದರೆ ಮೊದಲು ಓದಿರಬೇಕು. ಒಂದು ಬಾರಿ ಬರೆಯೋದು ಅಂದರೆ 10 ಬಾರಿ ಓದಿಗೆ ಸಮ ಅನ್ನೋ ಮಾತಿದೆ. ಹೆಚ್ಚು ಹೆಚ್ಚು ಓದಿದಷ್ಟು ಬರೆಯೋದಕ್ಕೆ ವಿಷಯ, ಮಾಹಿತಿ ಎಲ್ಲವೂ ದೊರೆಯುತ್ತೆ ಅಲ್ವಾ ಸ್ನೇಹಿತರೆ? ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು.
1: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ May 22-24 ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಕಾಸಿಯಾ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಬೆಳಗ್ಗೆ 10:00-6:00 ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ.

ನವರಸ ನಾಯಕ ಜಗ್ಗೇಶ್ ಅವರ ಅಭಿನಯದ ಬೇವು ಬೆಲ್ಲ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ, ರಾಜೇಶ್ ಕೃಷ್ಣನವರ ಇಂಪಾದ ಧ್ವನಿಯಲ್ಲಿ. ಸ್ನೇಹಿತರೆ, ಕಾರ್ಯಕ್ರಮ ಕೇಳಿ ಸಂದೇಶವನ್ನು ಕಳಿಸ್ತಾ ಇದ್ದೀರಾ, ಬಹಳ ಖುಷಿಯಾಗ್ತಾ ಇದೆ. ಒಳ್ಳೆಯ ಮಾಹಿತಿ ನೀಡ್ತಾ ಇದ್ದೀರಾ, ಹಾಡುಗಳು ಕೂಡ ಖುಷಿ ಕೊಡ್ತಾ ಇವೆ. ಧನ್ಯವಾದಗಳು. ನಂದು ಒಂದು ಚುಟುಕನ್ನು ಕಳಿಸ್ತಾ ಇದ್ದೀನಿ, ಓದ್ತೀರಾ ಅಂತ ಇದ್ದಾರೆ. ನನ್ನಾಕೆಯ ನಾಮ ಕವನ, ನಾ ಬರದೆ ಅವಳಿಗೊಂದು ಕವನ, ಕೊನೆಗೂ ಓದಲಿಲ್ಲ ನನ್ನ ಕವನ, ನನಗಾಯಿತು ತಳಮಳ ಅಂತ ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮವನ್ನು ಕೇಳಿ ನಿಮಗೊಂದು ಉತ್ಸಾಹ ಬಂತಲ್ಲ, ಅದೇ ನಮಗೆ ಖುಷಿ. ಇನ್ನು ಬಿಸಿ ರಾಗಿ ಮುದ್ದೆ ಸೊಪ್ಪಿನ ಸಾರು, ನುಗ್ಗೆ ಸೊಪ್ಪಿನ ಸಾರು ರೆಡಿಯಾಗಿದೆಯಂತೆ, ಬನ್ನಿ ಬನ್ನಿ ಊಟಕ್ಕೆ ಅಂತ ಕರೀತಾ ಇದ್ದಾರೆ. ಕಾರ್ಯಕ್ರಮ ಮುಗಿದ ಮೇಲೆ ಡೈರೆಕ್ಟ್ ನಿಮ್ಮನೆಗೆ ಬರೋದು ಬಿಡಿ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಗೆ ಹೋಗ್ಬೇಕು ನಾನೀಗ ಊಟಕ್ಕೋಸ್ಕರ. ಕಿಶನ್ ರೋಷನ್, ಶೋಭಾರಾಣಿಯವರೇ, ಹನುಮಂತೇಗೌಡ ಅವರೇ, ನಿಮ್ಮ ಆಹ್ವಾನಕ್ಕೆ ಧನ್ಯವಾದಗಳು. ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ, ನುಗ್ಗೆ ಸೊಪ್ಪಿನ ಸಾರು ಬಿಸಿ ರಾಗಿ ಮುದ್ದೆ ತಿಂದಷ್ಟೇ ಖುಷಿಯಾಯಿತು. ಆಗಸದಲ್ಲಿ ತೋರ್ತಾ ಇದ್ದಂತಹ ಸ್ವರ್ಣ ಅಕ್ಷರಗಳನ್ನು ತಮ್ಮ ಜ್ಞಾನದ ಮೂಲಕ ಓದಿ ಕರಗತ ಮಾಡಿಕೊಂಡ ನಮ್ಮ ಋಷಿಮುನಿಗಳು ಮಂತ್ರ ದೃಷ್ಟಾರರಾಗಿ ನಮಗೂ ಆ ಅಗಾಧ ಜ್ಞಾನ ನೀಡಿದ್ದಾರೆ. ಬರಹದ ಶಕ್ತಿ ಅಪಾರ, ನಮ್ಮೆಲ್ಲ ಚಿಂತನೆಗಳಿಗೆ ಬರಹವೇ ಸಮಿಧ, ಬದುಕಿಗೆ ಬರಹ ಕೊಡುವುದು ಸ್ವಾದ, ಒಳ್ಳೆಯ ವಿಷಯ ಆರಿಸ್ಕೊಂಡಿದ್ದೀರಿ, ಬಹಳ ಖುಷಿಯಾಯಿತು ಅಂತ ಪೂರ್ಣಿಮಾ ಲಾಗದ ಮನೆ ತೀರ್ಥಹಳ್ಳಿಯಿಂದ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಕಾರ್ಯಕ್ರಮವನ್ನು ಕೇಳಿ ನಿಮ್ಮ ಸೊಗಸಾದ ಬರಹವನ್ನು ನಮಗೆ ಕಳಿಸಿದ್ದೀರಾ, ಧನ್ಯವಾದಗಳು. ಇನ್ನು ಹುಬ್ಬಳ್ಳಿಯ ಲೋಹಿಯಾನಗರದಿಂದ ಚನ್ನಬಸಪ್ಪ ಕರ್ಮಡಿ, ಮಧು ಕರ್ಮಡಿ ಅವರು, ಮಧುಮತಿ ಕರ್ಮಡಿ ಅವರು ಹೇಳ್ತಾ ಇದ್ದಾರೆ, ಒಟ್ಟಾರೆ ಒಂದೇ ಮಾತಿನಲ್ಲಿ ನಾವು ಹೇಳೋದಾದರೆ ಎರಡು ದಿವಸಕ್ಕೊಮ್ಮೆ ಆದರೂ ನೀವೇ ಕಾರ್ಯಕ್ರಮ ನಡೆಸ್ಕೊಡಿ, ಇದು ನಮ್ಮ ಕಳಕಳಿಯ ವಿನಂತಿ ಅಂತ ಇದ್ದಾರೆ. ಧನ್ಯವಾದಗಳು. ನಿಮ್ಮ ಒಂದು ಪ್ರೀತಿಯ ಅಭಿಮಾನದ ಸಂದೇಶಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ನವಿಲು ಗರಿ ಕಾರ್ಯಕ್ರಮ ಎವರ್ಗ್ರೀನ್ ಸಾಂಗ್ಸ್ ಥ್ಯಾಂಕ್ಸ್ ಅಂತ ಲಾವಣ್ಯ, ರೂಪಾ, ಶ್ರೀಧರ್, ಜ್ಞಾನಭಾರತಿ ಲೇಔಟಿಂದ ಸಂದೇಶವನ್ನು ಕಳಿಸಿದ್ದೀರಾ, ತುಂಬ ತುಂಬ ಧನ್ಯವಾದಗಳು. ಕಾರ್ಯಕ್ರಮವನ್ನು ಕೇಳ್ತಾ ಇರೋದಕ್ಕೆ ಬರಹ ಸ್ಫುಟವಾಗಿ ಸ್ಪಷ್ಟವಾಗಿರಬೇಕು. 30 ವರ್ಷದ ಹಿಂದೆ ನಮ್ಮ ಚಿಕ್ಕಮ್ಮ ಬರೆದ ಪತ್ರ ಈಗಲೂ ನನ್ನ ಹತ್ರ ಇದೆ, ಮತ್ತೆ ಮತ್ತೆ ಓದ್ತಾ ಇರ್ತೀನಿ, ಆಗಿನ ದಿನಗಳಿಗೆ ಹೋಗ್ತೀನಿ ಅಂತ ಹೊಸನಗರದ ಪ್ರತಿಮಾ ಸಾನ್ವಿಯವರು ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಆ ಬರಹದ ಶಕ್ತಿನೇ ಅಂಥದ್ದು. ಕಾರ್ಯಕ್ರಮ ಮಾಹಿತಿ ಹಾಡುಗಳು ಬಹಳ ಇಷ್ಟ ಆಯಿತು ಅಂತ ಮಂಜುನಾಥ್ ಅವರು ಲಗ್ಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು. ಸ್ನೇಹಿತರೆ, ಇನ್ನೂ ಸಮಯ ಇದೆ, ನೀವು ನಿಮ್ಮ ಸಂದೇಶಗಳನ್ನ ಕಳಿಸ್ಬೋದು. 9480901013 ಈ ಸಂದೇಶಗಳನ್ನ ಕಳಿಸೋದಕ್ಕೆ ಸಂಖ್ಯೆ. ಪೆನ್ನು ಪೇಪರ್ ಇಂಕ್ ಯುಗ ಮುಗಿದು ಮೊಬೈಲ್ನಲ್ಲಿ ವಾಟ್ಸಪ್, ಇನ್ಸ್ಟಾಗ್ರಾಮ್, ಎಕ್ಸ್, ಟೆಲಿಗ್ರಾಫ್, ಹೀಗೆ ನಾನಾ ವಿಧವಾದಂಥ ಸಾಮಾಜಿಕ ಜಾಲತಾಣದ ವೇದಿಕೆಗಳು ಸೃಷ್ಟಿಯಾಗಿವೆ. ಇಲ್ಲಿಯೂ ಕೂಡ ಮನಸ್ಸಿನ ಎಲ್ಲ ಭಾವಗಳೆಲ್ಲ ಅಕ್ಷರ ರೂಪ ಪಡೆದು ಮಿಂಚಿನ ವೇಗದಲ್ಲಿ ಲಕ್ಷಾಂತರ ಜನರನ್ನು ತಲುಪ್ತಾ ಇದೆ. ಒಳ್ಳೆಯ ಬರಹ ಉತ್ತಮ ಓದುಗರ ಸಾಂಗತ್ಯವನ್ನು ಕೊಟ್ಟರೆ ಕೆಟ್ಟ ಬರಹ ಸಮಾಜದ ಸ್ವಾಸ್ಥ್ಯ ಕೆಡಿಸುವ ಕೆಲಸ ಮಾಡ್ತಾ ಇದೆ. ಮನದಾಳದಲ್ಲಿ ಮೂಡಿಬರುವಂತಹ ಮಾತುಗಳೆಲ್ಲವನ್ನು ಆಡಲಾಗದ ಸಂದರ್ಭದಲ್ಲಿ ಸಹಾಯಕ್ಕೆ ಬರದೆ ಬರವಣಿಗೆ. ಬರವಣಿಗೆ ಮಿದುಳನ್ನು ಸಕ್ರಿಯವಾಗಿಡಿಸುತ್ತೆ, ಓದುವ ಹವ್ಯಾಸವನ್ನು ಹೆಚ್ಚಿಸುತ್ತೆ, ಚಿಂತನೆ ವಿಸ್ತಾರವಾಗುತ್ತೆ, ಪದ ಸಂಗ್ರಹಣ ಸಾಮರ್ಥ್ಯ, ಪದ ಸಂಪತ್ತು ಹೆಚ್ಚುತ್ತೆ, ಆತ್ಮವಿಶ್ವಾಸ ಬೆಳೆಯುತ್ತೆ. ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು.

ಮಾದನ ಹಿಪ್ಪರಿಗೆಯಿಂದ ಶಿವಲಿಂಗಪ್ಪ ಭದ್ರೆಯವರು ಇಂದಿನ ಎಲ್ಲ ಹಾಡುಗಳು ಮನಸ್ಸಿಗೆ ತುಂಬ ಆನಂದವನ್ನು ನೀಡಿತ್ತು, ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಲಾಗದ ಮನೆಯ ಸಾವಿತ್ರಮ್ಮ ವೇದಾವತಿಯವರು ಕೂಡ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರಂತೆ, ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನೀವು ಕಾರ್ಯಕ್ರಮವನ್ನು ಕೇಳಿದ್ದಕ್ಕೆ. ಇನ್ನು ಅನುಪಮ ಅವರು ತೀರ್ಥಹಳ್ಳಿಯಿಂದ, ಕಾರ್ಯಕ್ರಮ ತುಂಬ ಚೆನ್ನಾಗಿದೆ, ಹಾಡುಗಳು ತುಂಬ ಖುಷಿ ಕೊಡ್ತಾ ಇದೆ, ನಿಮ್ಮ ನಿರೂಪಣೆ ಈ ಬರಹಕ್ಕೆ ಒಳ್ಳೆ ಕಳೆ ಕೊಟ್ಟಿದೆ. ರಾಷ್ಟ್ರಕವಿ ಕುವೆಂಪು ಅವರ ಹುಟ್ಟಿದ ಊರಲ್ಲೇ ನಾವಿದ್ವಿ ಅಂದರೆ ನಮಗೆ ಅದೇ ಹೆಮ್ಮೆ. ಅವರು ಬರೆದಂತಹ ಹನಿಗವನಗಳು, ಕಥೆಗಳು, ಸಾಹಿತ್ಯಗಳು ಎಲ್ಲ ನಮ್ಮ ಮನಸ್ಸಿಗೆ ಮುಟ್ಟುವಂತೆ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಈ ಒಂದು ಸುದೀರ್ಘ ಸಂದೇಶಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಬಂದೆ ಬಂದೆ ಬಂದೆ ನಾನು ಮೇಡಮ್, ನಿನ್ನೆ ಗಾಳಿ ಮಳೆಗೆ ಆರ್ಭಟವಾಗಿ ಮರಗಳ ಬಿದ್ದು ಕರೆಂಟೇ ಹೋಗಿ ಇರಲಿಲ್ಲ, ತಡವಾಗಿ ಕಾರ್ಯಕ್ರಮ ಕೇಳೋದಾಯಿತು. ಆತ್ಮವಿಶ್ವಾಸ ಹೆಚ್ಚಿಸ್ಕೊಳ್ಳೋದಕ್ಕೆ ಈ ನಿಮ್ಮ ಪದಗಳ ಜೋಡಣೆ ಇದೆಯಲ್ಲ, ಬಹಳ ಖುಷಿಯಾಯಿತು ಕೇಳಿ ಅಂತ ಲತಾ ದಿನೇಶ್ ಅವರು ಗಂಗೊಂಡನಹಳ್ಳಿಯಿಂದ ಹೇಳ್ತಾ ಇದ್ದಾರೆ. ಧನ್ಯವಾದಗಳು.

ಅತ್ಮೀರಿ ಕೇಳ್ತಾ ಇದ್ರಿ ನವಿಲುಗರಿ ಕಾರ್ಯಕ್ರಮ. ಬರೀ ಸಾಮಾಜಿಕ ಜಾಲತಾಣಗಳಲ್ಲಿ 8-10 ಸೆಕೆಂಡ್ಗಳ ರೀಲ್ಸ್ಗಳನ್ನು ನೋಡ್ತಾ ಸಮಯ ಕೊಲ್ಲೋ ಬದಲು ಬೌದ್ಧಿಕ ಬೆಳವಣಿಗೆ ನೀಡುವಂತಹ ಬರಹಗಳತ್ತ ಎಲ್ಲರೂ ಮನ ಹರಿಸುವಂತಾಗ್ಲಿ. ಬರೆಯುವುದು ಒಂದು ಸಾಮಾನ್ಯ ಹವ್ಯಾಸ ಅಲ್ಲ, ಅದು ವ್ಯಕ್ತಿಯ ಒಳ ಜಗತ್ತನ್ನು ಹೊರಗೆ ತರುವಂತಹ ಶಕ್ತಿ. ಮಾತು ಕೆಲವರಿಗೆ ಮಾತ್ರ ಕೇಳಿಸ್ಬೋದು, ಆದರೆ ಬರಹ ಅನೇಕ ತಲೆಮಾರುಗಳವರಿಗೆ ಬದುಕಿರುತ್ತೆ. ಹೀಗಾಗಿ ಉತ್ತಮ ಬರಹಗಳನ್ನು, ಗ್ರಂಥಗಳನ್ನು ರಕ್ಷಿಸುವ, ಜೋಪಾನವಾಗಿ ಮುಂದಿನ ಪೀಳಿಗೆಗಾಗಿ ಕಾಪಾಡುವ ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರದ್ದು ಆಗಿದೆ. ಆತ್ಮೀಯರೇ, ಮನದಾಳದ ಭಾವನೆಗಳನ್ನು, ಮನಸ್ಸನ್ನು ಅಕ್ಷರಗೊಳಿಸಿ ಬರೆಯಿರಿ. ನಿಮ್ಮ ಬರಹವೇ ನಿಮ್ಮ ಗುರುತು ಆಗಲಿ ಅಂತ ಹಾರೈಸ್ತಾ ಇಂದಿನ ನವಿಲುಗರಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. FM ರೇನ್ಬೋ 101.3 ಕಂಪನಾಂಕಗಳಿಗೆ ಕಿವಿಯಾಗಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ಮುಂದಿನ ಶುಕ್ರವಾರ ಮಧ್ಯಾಹ್ನ ನವಿಲುಗರಿಯಲ್ಲಿ ಭೇಟಿಯಾಗೋ ಭರವಸೆಯೊಂದಿಗೆ ವಿದಾಯ ಕೋರ್ತಾ ಇದ್ದೀನಿ. ನಿಮ್ಮ ಗೆಳತಿ RJ ಗೌರಿ. ಥ್ಯಾಂಕ್ ಯು ವಿನುತಾ ಫಾರ್ ಯುವರ್ ಟೆಕ್ನಿಕಲ್ ಅಸಿಸ್ಟೆಂಟ್. ನಮ್ಮ ಜೊತೇಲಿ ಇದ್ದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ನಿಮ್ಮೆಲ್ರಿಗೂ ನಮಸ್ಕಾರ ಸ್ನೇಹಿತರೆ.

ಸಮಯಾಗಿದೆ 1:46 ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ನಿಮ್ಮ ಕೈ ರುಚಿಯ ಕರೆಗೆ ನಾವು ಕಾಯ್ತಾ ಇರ್ತೀವಿ. ನೀವು ಮಾಡಬೇಕಾಗಿದ್ದಿಷ್ಟೇ, ನಮಗೆ ಕರೆ ಮಾಡಿ ನಿಮ್ಮ ಒಂದು ಇಷ್ಟದ ರೆಸಿಪಿಯನ್ನು ನೀವು ನಮ್ಮ ಜೊತೆಗೆ ಹಂಚ್ಕೋಬೇಕು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 0802228102206. ಈ ನಂಬರ್ಗೆ ಕರೆ ಮಾಡಿ ನೀವು ಮಾಡುವ ಒಂದು ಅಡುಗೆಯನ್ನು ನಮ್ಮ ಕೇಳುಗರಿಗೆ ಹಂಚ್ಕೋಬೇಕು ಅಂತ ಹೇಳ್ತಾ, ಈಗ ಒಂದು ಗೀತೆಯ ನಂತರ ಯಾರು ಕರೆ ಮಾಡಿದ್ದಾರೆ ಅಂತ ನೋಡೋಣ.

ಸಮಯ ಆಗಿದೆ 1:06. ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಮತ್ತೊಮ್ಮೆ ಸ್ವಾಗತ. ಒಂದು ಕಾಲರ್ ಕರೆ ಮಾಡಿದ್ರು, ತಾಂತ್ರಿಕ ಕಾರಣಗಳಿಂದ ಕರೆ ಕಟ್ ಆಗಿದೆ. ಈಗ ನಾನೇ ಒಂದು ರೆಸಿಪಿ ಹೇಳ್ತಾ ಇದ್ದೀನಿ. ಯಾವುದಂದ್ರೆ ಇದು ಬಾಳೆ ದಿಂಡಿನಿಂದ ಮಾಡುವ ಒಂದು ಮೊಸರು ಗೊಜ್ಜು ಅಂತ ಹೇಳ್ಬಹುದು. ಮಲೆನಾಡಿನ ಕಡೆಗಳಲ್ಲಿ ಇದನ್ನ ಹಸಿ ಅಂತ ಕರಿತೀವಿ, ಬಾಳೆ ದಿಂಡಿನ ಹಸಿ. ಯಾಕೆ ಈ ಹೆಸರು ಬಂತು ಅಂತ ನೀವು ಕೊನೆಗೆ ನಿಮಗೆ ಗೊತ್ತಾಗುತ್ತೆ. ಏನಂದ್ರೆ ಮೊದಲು ಬಾಳೆದಿಂಡನ್ನು ಚಿಕ್ಕದಾಗಿ ಹೆಚ್ಕೋಬೇಕು, ಸಣ್ಣದಾಗಿ ಹೆಚ್ಕೋಬೇಕು. ಹೆಚ್ಕೊಂಡು ಅದಕ್ಕೊಂದು ಸ್ವಲ್ಪ ಮಜ್ಜಿಗೆ ಮತ್ತು ಉಪ್ಪಿನ ಜೊತೆಗೆ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಬಾಳೆದಿಂಡನ್ನು. ಈ ಬಾಳೆದಿಂಡು ಬೆಂದಿದ್ದು ಆರೋವರೆಗೂ ನಾವೊಂದು ಮಸಾಲೆಯನ್ನು ಅಂದರೆ ಒಂದು ಪೇಸ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಅದು ಯಾವುದಂದರೆ ತೆಂಗಿನ ತುರಿ, ಸಾಸಿವೆ, ಹಸಿಮೆಣಸು, ಈ ಮೂರು ಪದಾರ್ಥಗಳನ್ನು ಹಾಕಿಬಿಟ್ಟು ತೆಂಗಿನ ತುರಿ 1/4 ಚಮಚ, ಆಮೇಲೆ ಸಾಸಿವೆ ಹಾಗೂ ಹಸಿಮೆಣಸನ್ನು ಹಾಕಿ ರುಬ್ಕೋಬೇಕು. ರುಬ್ಬಿದ ಮೇಲೆ ಈ ಬಾಳೆದಿಂಡು ಬೆಂದಿದ್ದು ಆರಿದ ನಂತರ ಈ ರುಬ್ಬಿದ ಮಸಾಲೆಯನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಜೊತೆಗೆ ಸ್ವಲ್ಪ ಉಪ್ಪನ್ನು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಬೇಕು. ಇದಿಷ್ಟು ಮಿಕ್ಸ್ ಆದ ನಂತರ ಅದಕ್ಕೆ ಒಂದು ಬಟ್ಟಲು ಮೊಸರನ್ನ ಸೇರಿಸ್ಕೋಬೇಕು. ಮೊಸರು ಎಷ್ಟು ಹಾಕಿದ್ರು ಕೂಡ ರುಚಿ ಚೆನ್ನಾಗೇ ಇರುತ್ತೆ. ಹಾಗೆಯೇ ನಂತರ ಇದಕ್ಕೊಂದು ಕೊನೆಯಲ್ಲಿ ಒಂದು ಒಗ್ಗರಣೆ ಕೊಡಬೇಕಾಗುತ್ತೆ. ಎಣ್ಣೆ, ಸಾಸಿವೆ, ಕರಿಬೇವು, ಒಣಮೆಣಸು ಹಾಗೂ ಇಂಗನ್ನು ಹಾಕಿ ಇದಕ್ಕೆ ಒಗ್ಗರಣೆಯನ್ನು ಕೊಡಬೇಕಾಗುತ್ತೆ. ಇದು ಅನ್ನದೊಂದಿಗೆ, ಚಪಾತಿಯೊಂದಿಗೆ ಬಹಳಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಹಾಗೆ ಬಾಳೆದಿಂಡು ಆರೋಗ್ಯದ ದೃಷ್ಟಿಯಿಂದನೂ ಕೂಡ ತುಂಬ ಒಳ್ಳೆಯದು. ಈ ಒಂದು ರೆಸಿಪಿಯೊಂದಿಗೆ ಇಂದಿನ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗುತ್ತೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸೈಪ್ರಸ್ ಅಧ್ಯಕ್ಷರ ನಡುವೆ ನಿಯೋಗ ಮಟ್ಟದ ಮಾತುಕತೆ, ದ್ವಿಪಕ್ಷೀಯ ಸಹಕಾರ ಬಲವರ್ಧನೆಗೆ ಒತ್ತು. 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣಾ ವೇಳಾಪಟ್ಟಿ ಪ್ರಕಟಿಸಿದ ಚುನಾವಣಾ ಆಯೋಗ. ಅಂತಾರಾಷ್ಟ್ರೀಯ ಗಡಿ ಭದ್ರತೆಯನ್ನು ವಿಶಾಲ ಪ್ರಾಂತ್ಯ ಹೊಣೆಗಾರಿಕೆಯಾಗಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ. ಇದೇ 26ರಿಂದ ನವದೆಹಲಿಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ, ಆಸ್ಟ್ರೇಲಿಯಾ, ಜಪಾನ್, ಅಮೆರಿಕ ಸಚಿವರು ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತ ಮತ್ತು ಸೈಪ್ರಸ್ ನಡುವಿನ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡೆಸ್ ಅವರೊಂದಿಗೆ ಇಂದು ಉನ್ನತ ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು. ಈ ಸಭೆಯಲ್ಲಿ ಪ್ರಾದೇಶಿಕ ಹಾಗೂ ಜಾಗತಿಕ ಪ್ರಾಮುಖ್ಯತೆಯ ವಿವಿಧ ವಿಷಯಗಳ ಕುರಿತು ಮತ್ತು ಬಹುಪಕ್ಷೀಯ ವೇದಿಕೆಯಲ್ಲಿ ಪರಸ್ಪರ ಸಹಕಾರವನ್ನು ವೃದ್ಧಿಸುವ ಬಗ್ಗೆ ಮಹತ್ವದ ವಿಚಾರ ವಿನಿಮಯ ಮಾಡಿಕೊಳ್ಳಲಾಗಿದೆ. ಮಾತುಕತೆಯ ಬಳಿಕ ಉಭಯ ದೇಶಗಳ ನಡುವೆ ಹಲವು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡೆಸ್ ಅವರು 4 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಭಾರತಕ್ಕೆ ಆಗಮಿಸಿದ್ದು, ಅವರೊಂದಿಗೆ ಸೈಪ್ರಸ್ನ ಸಚಿವರು ಸೇರಿದಂತೆ ಹಿರಿಯ ಅಧಿಕಾರಿಗಳು ಹಾಗೂ ಪ್ರಮುಖ ಉದ್ಯಮಿಗಳ ಉನ್ನತ ಮಟ್ಟದ ನಿಯೋಗ ಭಾರತಕ್ಕೆ ಭೇಟಿ ನೀಡಿದೆ. ಸೈಪ್ರಸ್ ಅಧ್ಯಕ್ಷರು ಇಂದು ಸಂಜೆ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಲಿದ್ದಾರೆ. ಭಾರತ ಮತ್ತು ಸೈಪ್ರಸ್ ದೇಶಗಳು ಸುದೀರ್ಘ ಹಾಗೂ ಆಪ್ತ ದ್ವಿಪಕ್ಷೀಯ ಬಾಂಧವ್ಯವನ್ನು ಹೊಂದಿದ್ದು, ಮುಂಬರುವ 2027ರ ಫೆಬ್ರವರಿಯಲ್ಲಿ ಉಭಯ ದೇಶಗಳ ರಾಜತಾಂತ್ರಿಕ ಸಂಬಂಧಗಳು ಸ್ಥಾಪನೆಯಾಗಿ 65 ವರ್ಷಗಳು ಪೂರೈಸಲಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಸಚಿವರ ಸಮಿತಿ ಸಭೆ ಸಂಪುಟ ಸಭೆ ನಡೆಯಿತು. ಈ ಕುರಿತು ಇಂದು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ, ವಿಕಸಿತ ಭಾರತದ ಹಂಚಿಕೆಯ ಕನಸನ್ನು ನನಸಾಗಿಸಲು ಆಡಳಿತಾತ್ಮಕ ಸುಧಾರಣೆಗಳನ್ನು ತ್ವರಿತಗೊಳಿಸುವುದು, ನಾಗರಿಕರ ಜೀವನ ಸುಲಭತೆಯನ್ನು ಮತ್ತು ಉದ್ಯಮಗಳ ವ್ಯವಹಾರ ಸುಲಭತೆಯನ್ನು ಮತ್ತಷ್ಟು ಸರಳೀಕರಿಸುವ ಕುರಿತು ಕೇಂದ್ರ ಸಚಿವರ ಸಮಿತಿ ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. 2026ರ ಜೂನ್ ಮತ್ತು ಜುಲೈ ಅವಧಿಯಲ್ಲಿ ನಿವೃತ್ತಿಯಾಗಲಿರುವ ಸದಸ್ಯರಿಂದ ತೆರವಾಗಲಿರುವ 10 ರಾಜ್ಯಗಳ ಒಟ್ಟು 24 ರಾಜ್ಯಸಭಾ ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಗೆ ಭಾರತೀಯ ಚುನಾವಣಾ ಆಯೋಗವು ಇಂದು ವೇಳಾಪಟ್ಟಿ ಪ್ರಕಟಿಸಿದೆ. ಈ ಎಲ್ಲಾ ಸ್ಥಾನಗಳಿಗೆ ಜೂನ್ 18ರಂದು ಮತದಾನ ನಡೆಯಲಿದೆ. ಚುನಾವಣಾ ಆಯೋಗದ ಪ್ರಕಟಣೆಯ ಪ್ರಕಾರ ಜೂನ್ 1ರಂದು ಚುನಾವಣಾ ಅಧಿಸೂಚನೆ ಹೊರಬೀಳಲಿದ್ದು, ಜೂನ್ 8 ನಾಮಪತ್ರ ಸಲ್ಲಿಕೆ ಕೊನೆಯ ದಿನವಾಗಿದೆ. ಜೂನ್ 9ರಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದ್ದು, ಉಮೇದುವಾರಿಕೆಯನ್ನು ಹಿಂಪಡೆಯಲು ಜೂನ್ 11 ಕೊನೆಯ ದಿನವಾಗಿರುತ್ತದೆ. ಜೂನ್ 18ರಂದು ಬೆಳಿಗ್ಗೆ 9ರಿಂದ ಸಂಜೆ 4 ಗಂಟೆಯವರೆಗೆ ಮತದಾನ ಪ್ರಕ್ರಿಯೆ ನಡೆಯಲಿದ್ದು, ಅಂದೇ ಸಂಜೆ 5 ಗಂಟೆಯಿಂದ ಮತ ಎಣಿಕೆ ಆರಂಭವಾಗಲಿದೆ. ಜೂನ್ 20ರ ಒಳಗಾಗಿ ಇಡೀ ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ. ಮತದಾನದ ವೇಳೆ ಮತಪತ್ರದಲ್ಲಿ ಅಭ್ಯರ್ಥಿಗಳ ಆದ್ಯತೆಯನ್ನು ಗುರುತಿಸಲು ಚುನಾವಣಾಧಿಕಾರಿಗಳು ನೀಡುವ ನಿರ್ದಿಷ್ಟ ನೇರಳೆ ಬಣ್ಣದ ಸ್ಕೆಚ್ ಪೆನ್ ಅನ್ನು ಮಾತ್ರ ಬಳಸಬೇಕಾಗಿದ್ದು, ಇತರ ಯಾವುದೇ ಪೆನ್ ಬಳಸಲು ಅವಕಾಶವಿರುವುದಿಲ್ಲ ಎಂದು ಆಯೋಗ ಸ್ಪಷ್ಟಪಡಿಸಿದೆ. ಕರ್ನಾಟಕ, ಗುಜರಾತ್ ಮತ್ತು ಆಂಧ್ರಪ್ರದೇಶ ರಾಜ್ಯಗಳ ತಲಾ 4 ಸ್ಥಾನಗಳಿಗೆ ಮತದಾನ ನಡೆಯಲಿದೆ. ಉಳಿದಂತೆ ಮಧ್ಯಪ್ರದೇಶ ಮತ್ತು ರಾಜಸ್ಥಾನಗಳ ತಲಾ 3 ಸ್ಥಾನಗಳು, ಜಾರ್ಖಂಡ್ನ 2 ಸ್ಥಾನಗಳು ಹಾಗೂ ಮಣಿಪುರ, ಮೇಘಾಲಯ, ಅರುಣಾಚಲ ಪ್ರದೇಶ ಮತ್ತು ಮಿಜೋರಾಂ ರಾಜ್ಯಗಳ ತಲಾ 1 ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ಕರ್ನಾಟಕದಿಂದ ಪ್ರತಿನಿಧಿಸುತ್ತಿರುವ ಪ್ರಮುಖ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ, ಎಚ್ಡಿ ದೇವೇಗೌಡ, ಈರಣ್ಣ ಕಡಾಡಿ ಹಾಗೂ ಮಧ್ಯಪ್ರದೇಶದ ದಿಗ್ವಿಜಯ್ ಸಿಂಗ್ ಸೇರಿದಂತೆ ಪ್ರಮುಖರ ಅವಧಿ ಮುಕ್ತಾಯಗೊಳ್ಳುತ್ತಿರುವುದರಿಂದ ಈ ಚುನಾವಣೆ ನಿಗದಿಯಾಗಿದೆ. ಜಾರ್ಖಂಡ್ನ ದಿವಂಗತ ಶಿಬು ಸೊರೆನ್ ಅವರ ನಿಧನದಿಂದ ತೆರವಾಗಿದ್ದ ಸ್ಥಾನಕ್ಕೂ ಇದೇ ವೇಳೆ ಚುನಾವಣೆ ನಡೆಯಲಿದೆ ಎಂದು ಆಯೋಗ ತಿಳಿಸಿದೆ. ಈ ದ್ವೈವಾರ್ಷಿಕ ಚುನಾವಣೆಗಳ ಜೊತೆಗೆ ಮಹಾರಾಷ್ಟ್ರ ಮತ್ತು ತಮಿಳುನಾಡು ರಾಜ್ಯಗಳ ತಲಾ ಒಂದು ರಾಜ್ಯಸಭಾ ಸ್ಥಾನಕ್ಕೆ ಉಪಚುನಾವಣೆಯನ್ನು ಆಯೋಗ ಪ್ರಕಟಿಸಿದೆ. ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜಯಗಳಿಸಿರುವ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಸುನೇತ್ರಾ ಅಜಿತ್ ಪವಾರ್ ಮತ್ತು ಎಐಎಡಿಎಂಕೆ ಸಂಸದ ಸಿವಿ ಷಣ್ಮುಗಂ ಅವರ ರಾಜೀನಾಮೆ ಹಿನ್ನೆಲೆ ಈ ಸ್ಥಾನಗಳು ತೆರವಾಗಿದ್ದವು. ಉಪಚುನಾವಣೆ ಕೂಡ ಜೂನ್ 18ರಂದೇ ನಡೆಯಲಿದೆ. ಗಡಿ ಭದ್ರತೆಯ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಅಂತಾರಾಷ್ಟ್ರೀಯ ಗಡಿಗಳ ರಕ್ಷಣೆಯನ್ನು ಕೇವಲ ಒಂದು ಪ್ರತ್ಯೇಕ ಕೆಲಸವಾಗಿ ನೋಡದೆ ಅದನ್ನು ವಿಶಾಲವಾದ ಪ್ರಾಂತ್ಯ ಹೊಣೆಗಾರಿಕೆಯಾಗಿ ಪರಿಗಣಿಸಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿಂದು ಆಯೋಜಿಸಲಾಗಿದ್ದ ಗಡಿ ಭದ್ರತಾ ಪಡೆಯ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಗಡಿ ಭಾಗಗಳಲ್ಲಿನ ಭೌಗೋಳಿಕ ಸಂಕೀರ್ಣತೆ ಹಾಗೂ ಹತ್ತಾರು ಸವಾಲುಗಳ ನಡುವೆಯೂ ಬಿಎಸ್ಎಫ್ ಪಡೆ ದೇಶದ ಹೆಮ್ಮೆಯನ್ನು ಸದಾ ಎತ್ತಿ ಹಿಡಿದಿದೆ ಎಂದು ಶ್ಲಾಘಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕ್ವಾಡ್ ಒಕ್ಕೂಟದ ವಿದೇಶಾಂಗ ಸಚಿವರ ಉನ್ನತ ಮಟ್ಟದ ಸಭೆ ಇಂದೇ 26ರಂದು ನವದೆಹಲಿಯಲ್ಲಿ ಆಯೋಜಿಸಲಾಗಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರ ಆಹ್ವಾನದ ಮೇರೆಗೆ ಈ ಮಹತ್ವದ ಸಭೆಯಲ್ಲಿ ಭಾಗವಹಿಸಲು ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವೆ ಪೆನ್ನಿ ವಾಂಗ್, ಜಪಾನ್ ವಿದೇಶಾಂಗ ಸಚಿವ ತೋಶಿ ಮುತ್ಸು ಮೊಟೈಗಿ ಮತ್ತು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ನವದೆಹಲಿಗೆ ಆಗಮಿಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಸ್ವತಂತ್ರ ಮತ್ತು ಮುಕ್ತ ಇಂಡೋ ಪೆಸಿಫಿಕ್ ವಲಯದ ಕ್ವಾಡ್ ಮುನ್ನೋಟಕ್ಕೆ ಬದ್ಧವಾಗಿ ಕಳೆದ ವರ್ಷ ಜುಲೈನಲ್ಲಿ ವಾಷಿಂಗ್ಟನ್ನಲ್ಲಿ ನಡೆದ ಸಭೆಯ ಚರ್ಚೆಗಳ ಮುಂದುವರೆದ ಭಾಗವಾಗಿ ಈ ಸಭೆ ನಡೆಯಲಿದೆ. ಕ್ವಾಡ್ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದು, ಪ್ರಸ್ತುತ ಚಾಲ್ತಿಯಲ್ಲಿರುವ ವಿವಿಧ ಕ್ವಾಡ್ ಉಪಕ್ರಮಗಳ ಪ್ರಗತಿ ಪರಿಶೀಲನೆ ಮತ್ತು ಇಂಡೋ ಪೆಸಿಫಿಕ್ ವಲಯದ ಇತ್ತೀಚಿನ ಬೆಳವಣಿಗೆಗಳು ಸೇರಿದಂತೆ ಪರಸ್ಪರ ಹಿತಾಸಕ್ತಿಯ ಜಾಗತಿಕ ವಿಷಯಗಳ ಕುರಿತು ಸಚಿವರುಗಳು ವಿಚಾರ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಸಭೆಯ ಹಿನ್ನೆಲೆಯಲ್ಲಿ ಸಚಿವ ಡಾ ಎಸ್ ಜೈಶಂಕರ್ ಆಗಮಿಸಲಿರುವ ವಿವಿಧ ರಾಷ್ಟ್ರಗಳ ವಿದೇಶಾಂಗ ಸಚಿವರೊಂದಿಗೆ ಪ್ರತ್ಯೇಕ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇಂದು ಜಾಗತಿಕವಾಗಿ ಆಚರಿಸಲಾಗುತ್ತಿರುವ ಅಂತಾರಾಷ್ಟ್ರೀಯ ಜೀವವೈವಿಧ್ಯ ದಿನದ ಅಂಗವಾಗಿ ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಅವರು ಎಲ್ಲಾ ಜೀವಿಗಳ ಸುಸ್ಥಿರ ಭವಿಷ್ಯಕ್ಕಾಗಿ ಕೈಜೋಡಿಸುವಂತೆ ದೇಶದ ನಾಗರಿಕರಿಗೆ ಕರೆ ನೀಡಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಸಚಿವರು, ಈ ವರ್ಷದ ಜಾಗತಿಕ ಜೀವವೈವಿಧ್ಯ ದಿನದ ಘೋಷವಾಕ್ಯವಾದ ಜಾಗತಿಕ ಪರಿಣಾಮಕ್ಕಾಗಿ ಸ್ಥಳೀಯವಾಗಿ ಕಾರ್ಯಪ್ರವೃತ್ತರಾಗಿ ಎಂಬುದು, ಜೀವವೈವಿಧ್ಯದ ನಾಶವನ್ನು ತಡೆದು ಅದನ್ನು ಮರುಸ್ಥಾಪಿಸಲು ಪ್ರತಿಯೊಬ್ಬರೂ ಒಟ್ಟಾಗಿ ಶ್ರಮಿಸಬೇಕಾದ ತುರ್ತು ಅಗತ್ಯವನ್ನು ಸಾರುತ್ತದೆ ಎಂದು ಉಲ್ಲೇಖಿಸಿದ್ದಾರೆ. ದೇಶದಲ್ಲಿ ಪ್ರೆಗಾಬಾಲಿನ್ ಔಷಧದ ದುರುಪಯೋಗವನ್ನು ತಡೆಗಟ್ಟಲು ಕೇಂದ್ರ ಆರೋಗ್ಯ ಸಚಿವಾಲಯವು ಇದನ್ನು ಶೆಡ್ಯೂಲ್ H1 ವ್ಯಾಪ್ತಿಗೆ ಸೇರ್ಪಡೆಗೊಳಿಸಿದೆ. ಮುಖ್ಯವಾಗಿ ಯುವ ಪೀಳಿಗೆಯಲ್ಲಿ ಹಾಗೂ ಕೆಲವು ರಾಜ್ಯಗಳಲ್ಲಿ ಈ ಔಷಧದ ವ್ಯಾಪಕ ದುರುಪಯೋಗವಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಕಟ್ಟುನಿಟ್ಟಿನ ನಿಯಂತ್ರಣ ಹೇರಲಾಗಿದೆ. ತೀವ್ರ ನರನೋವು ಮತ್ತು ನರ ಸಂಬಂಧಿ ಕಾಯಿಲೆಗಳಿಗೆ ಬಳಸಲಾಗುವ ಈ ಔಷಧವನ್ನು ಅದರ ನಿದ್ರಾಜನಕ ಮತ್ತು ಪ್ರಜ್ಞೆ ತಪ್ಪಿಸುವ ಪರಿಣಾಮಗಳಿಗಾಗಿ ಅಕ್ರಮವಾಗಿ ಬಳಸಲಾಗುತ್ತಿತ್ತು. ದೇಶದ ಹಲವೆಡೆ ಇತ್ತೀಚೆಗೆ ಇದರ ಅಕ್ರಮ ದಾಸ್ತಾನುಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು. ಈ ಹೊಸ ನಿಯಮದ ಅನ್ವಯ ಇನ್ನು ಮುಂದೆ ನೋಂದಾಯಿತ ವೈದ್ಯರ ಅಧಿಕೃತ ಔಷಧ ಚೀಟಿ ಇದ್ದರೆ ಮಾತ್ರವೇ ಪ್ರೆಗಾಬಾಲಿನ್ ಮಾರಾಟ ಮಾಡಲು ಅವಕಾಶವಿರುತ್ತದೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಎದುರಿಸಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ತಂಡ ಚೆನ್ನೈ ಸೂಪರ್

ಕಿಂಗ್ಸ್ ತಂಡವನ್ನು 89 ರನ್ಗಳಿಂದ ಸೋಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಸೈಪ್ರಸ್ ಅಧ್ಯಕ್ಷರ ನಡುವೆ ನಿಯೋಗ ಮಟ್ಟದ ಮಾತುಕತೆ. ದ್ವಿಪಕ್ಷೀಯ ಸಹಕಾರ ಬಲವರ್ಧನೆಗೆ ಒತ್ತು. 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣಾ ವೇಳಾಪಟ್ಟಿ ಪ್ರಕಟಿಸಿದ ಚುನಾವಣಾ ಆಯೋಗ. ಅಂತಾರಾಷ್ಟ್ರೀಯ ಗಡಿ ಭದ್ರತೆಯನ್ನು ವಿಶಾಲ ಪ್ರಾಂತ್ಯ ಹೊಣೆಗಾರಿಕೆಯಾಗಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ. ಇದೇ 26ರಿಂದ ನವದೆಹಲಿಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ. ಆಸ್ಟ್ರೇಲಿಯಾ, ಜಪಾನ್, ಅಮೆರಿಕ ಸಚಿವರು ಭಾಗಿ. ಐಪಿಎಲ್ T20 ಕ್ರಿಕೆಟ್ ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

0: ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸಮಯ ಆಗಿದೆ 1:20:47. ಈಗ ಕೇಳೋಣ ಕಾರ್ಯಕ್ರಮ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಭಾಗವಹಿಸುತ್ತಾರೆ ನಿವೃತ್ತ ಸುಬೇದಾರ್ ನಾಗರಾಜು ಕೆ,
2: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ಸುಬೇದಾರ್ ನಾಗರಾಜು ಕೆ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ನಾವು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೋತೃಗಳ ಎಲ್ಲರ ಪರವಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್ ನಾಗರಾಜು ಅವರೇ.
3: ಜೈ ಹಿಂದ್ ಮೇಡಮ್. ಕಸಂ ಪೆರೇಡ್ ಅಂತ ನಡೆಯುತ್ತೆ ಮೇಡಮ್, ಸತ್ಯ ಪೆರೇಡ್ ಅಂತೀವಿ ನಾವು. ಅವಾಗ ಅದು ತುಂಬಾ ಇಂಟ್ರೆಸ್ಟೆಡ್ ಮೇಡಮ್, ನಾವು ಅದು ಖುಷಿ ಪ್ರಮಾಣ ವಚನ ಮಾಡುತ್ತೆ ಮೇಡಮ್. ಅವಾಗ ನಮ್ಗೆ ಓಜಿ ಯೂನಿಫಾರ್ಮ್ ಸಿಗುತ್ತೆ, ಅಲ್ಲಿವರೆಗೂ ಮಸರಿ ಯೂನಿಫಾರ್ಮ್ ಆಕಾಶ್ ಕಲರ್ ಇರುತ್ತೆ. ಈಗೆಲ್ಲ ಕಾಕಿ ಬಂದಿದೆ, ನಾವು ಇರಬೇಕಾದ್ರೆ ಮಸರಿ ಮೇಡಮ್. ಅದು ಬ್ರಿಟಿಷ್ ಕ್ಲೋತ್ ಮೇಡಮ್, ಅದು
2: ಯೂನಿಫಾರ್ಮ್
3: ಹಾಕೋದು. ಆಮೇಲೆ ನನಗೆ ಕ್ಯಾಪು ಎಲ್ಲ ತುಂಬಾ ಖುಷಿಯಾಗಿ ಯೂನಿಫಾರ್ಮ್ ಹಾಕಿ ಅಲ್ಲಿಂದ ಪೆರೇಡ್ ನಡೆಯುತ್ತೆ ಮೇಡಮ್. ಆ ಪೆರೇಡ್ ಅಲ್ಲಿ ನಾನು ನಿಷ್ಠೆಯಿಂದ ಕೆಲಸ ಮಾಡ್ತೀನಿ, ದೇಶದ್ರೋಹಿ ಉಪ್ಪಿನ ಋಣ ತೀರಿಸ್ತೀನಿ, ದೇಶದ್ರೋಹಿ ಕೆಲಸ ಏನೂ ಮಾಡಲ್ಲ, ಹಂಗೆ ನಾವು ಸತ್ಯ ಮಾಡಬೇಕು. ಅದಾದ್ಮೇಲೆ ಪಾಸಿಂಗ್ ಔಟ್ ಪೆರೇಡ್ ಅಂತ, ಅದು ತುಂಬಾ ಇಂಟ್ರೆಸ್ಟೆಡ್ ಮೇಡಮ್. ಅದು ಪಾಸಿಂಗ್ ಔಟ್ ಪೆರೇಡ್ ಮೇನ್ ರೋಡಿಂದ ಸ್ಲೋ ಮಾರ್ಚ್ ಅಲ್ಲಿ ಹೋಗ್ತೀವಿ, ಗೇಟಿಂದ ಆಚೆ ಕಡೆ ಹೋಗ್ತೀವಿ. ಗೇಟಿಂದ ಆಚೆ ಕಡೆ ನಮ್ಗೇನೋ ರೆಕ್ಕೆ ಬಂದಷ್ಟು ಖುಷಿ.
2: ಅದ್ರ ಮೊದಲೇ ಗೇಟಿಂದ ಹೊರಗೆ ಹೋಗಿರಲ್ಲ.
3: ಇಲ್ಲ ಮೇಡಮ್, ಔಟ್ ಪಾಸ್ ಅಂತ ಇರೋದು ಮೇಡಮ್, ಸಾಟರ್ಡೆ ಸಂಡೆ ಏನಾದ್ರೂ ಕೆಲಸ ಇದ್ರೆ ಇಲ್ಲೇ ಮಾಡ್ಕೊಂಡಿರೋಣ. ನಾನು ಹೋಗ್ಲೇ ಇಲ್ಲ ಮೇಡಮ್, ಭಾನುವಾರ ಅಂತ ದೊಡ್ಡ ಕೆಲಸ ಇರ್ತೈತಿ ನಮ್ಗೆ. ನಮ್ಮ ವೆಲಿಂಗ್ಟನ್ ಬ್ಯಾರೆಕ್ಸ್ ಮೇಡಮ್ ಮರದ್ದು ಮೇಡಮ್, ಎಲ್ಲೂ ಒಂದ್ ಇಂಚ್ ಕಬ್ಬಣ ಇಲ್ಲ. ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಅದರಲ್ಲಿ ಎಲ್ಲ ತ್ಯಾಗದ ಮರಗಳು, ಅದನ್ನ ಬಾಟ್ಲು ಹೊಡಿಬೇಕು ಮೇಡಮ್, ಹೊಡೆದು ಮಿಳುಗಿಸಬೇಕು. ಬಂದು ಇನ್ಸ್ಪೆಕ್ಷನ್ ಮಾಡ್ತಾರೆ, ಚೆನ್ನಾಗಿದ್ರೆ ಮಾತ್ರ ಓಕೆ ನಾಳೆ ಬೆಳಗ್ಗೆ ಇರುತ್ತೆ, ಇಲ್ಲ ಅಂದ್ರೆ ಮತ್ತೆ ಪನಿಷ್ಮೆಂಟ್ ಎಲ್ಲ. ಸೊ ಎಲ್ರಿಗೂ 35 ಜನಕ್ಕೆ ಹಂಚ್ಕೊಟ್ಬಿಡೋರು ಬಾಟ್ಲ್ ತಗೊಂಡು ಹೊಡಿಯೋದಿಂಗೆ. ಪಾಲಿಶ್ ಒಳ್ಳೆ ಶೈನಿಂಗ್ ಬರೋದು ಮೇಡಮ್, ಅದಕ್ಕೆ ಅಂತ ಒಂದು ಎಲೆ ಇರೋದು, ಆ ಎಲೆ ಕಿತ್ಕೊಂಬರೋಕೆ ಅಲ್ಲಿ ಕಾಡ್ಗೆ ಹೋಗ್ತಾ ಇದೀವಿ ನಾವು. ಇವಾಗ ನನಗೆ ಇಲ್ಲಿ ಕೆಲಸ ಮಾಡಿ ಅಭ್ಯಾಸ, ಒರೆ ಚೆನ್ನಾಗಿ ಕಟ್ತಾ ಇದ್ದೆ ನಾನು, ತಲೆ ಮೇಲೆ ಇಟ್ಕೊಂಡ್ಬಂದ್ರೆ ಎಲ್ಲ ಇಡೀ ಕಂಪ್ನಿನೇ ಯೂಸ್ ಮಾಡೋದು ಮೇಡಮ್,
2: ಅಲ್ಲಿ
3: ಅಷ್ಟು ತಂದ್ಬಿಡ್ತಾ ಇದೆ. ಅಲ್ಲಿ ನಮ್ಮ ಸೆಂಟ್ರಲ್ಲಿ ಉಲಜಾಬಾದ್ ಕಂಪ್ನಿ ಅಂತ, ಕರ್ನಾಟಕ ಕಂಪ್ನಿ, ಕೊಚ್ಚಿನ್ ಕಂಪ್ನಿ, ಇದೆಲ್ಲ ಹಿಸ್ಟಾರಿಕಲ್ ಹೆಸರು ಮೇಡಮ್. ಕೊಚ್ಚಿನ್ ಇದೆ, ಕರ್ನಾಟಕ ಕಂಪ್ನಿ ಇದೆ, ಈಗಲೂ ನಮ್ಮ ಮೈಸೂರು ಮಹಾರಾಜ ಅಂಡ್ರಲ್ಲಿ ಒಂದು ಬೆಟಾಲಿಯನ್ ಇದೆ ಮೇಡಮ್, ಅದಕ್ಕೆ 18 ಮಟ್ರಾಸ್ ರೆಜಿಮೆಂಟ್ ಅಂತ, 18 ಮಟ್ರಾಸ್ ರೆಜಿಮೆಂಟ್ ಅಂಡರ್ಸ್ಕೋರ್ ಮೈಸೂರ್ ಅಂತ ಬರುತ್ತೆ, ಅದು ಮೈಸೂರು ಮಹಾರಾಜ ಅಂಡ್ರಲ್ಲಿ ಇದ್ದ ಮಿಲಿಟರಿ ಮೇಡಮ್. ನನಗೆ ತುಂಬಾ ಆಸೆ ಇದ್ದಿದ್ದು ಅದೇ ಬೆಟಾಲಿಯನ್

0: ಹೋಗ್ಬೇಕು ಅಂತ. ನನಗೆ ಸಿಕ್ಕಿದ್ದು ಸಿಕ್ಸ್ ಮಡ್ರಾಸ್. ನನಗೆ ಹೆಂಗ್ ಸಿಕ್ತು ಸಿಕ್ಸ್ ಮಡ್ರಾಸ್ ಅಂದ್ರೆ ಮೇಡಮ್, ನಾನು ಬಾಕ್ಸಿಂಗ್ ಟೀಮ್ ಅಲ್ಲಿ ಇದ್ದೆ ಸೆಂಟ್ರಲ್ಲಿ. ಸೊ ಬಾಕ್ಸಿಂಗ್ ಅಲ್ಲಿ ಚೆನ್ನಾಗಿ ಆಡ್ತಾ ಇದ್ದೆ. ನಮ್ ಕಂಪನಿ ಕಮಾಂಡರ್ 18 ಮಡ್ರಾಸ್, ಅಜುಟೆಂಟ್ ಬಂದು ಸಿಕ್ಸ್ ಮಡ್ರಾಸ್. ಪ್ರೈಸ್ ಕೊಡ್ಬೇಕಾದ್ರೆ ಅವರು ನೋಡಿದ್ರು, ಅವ್ರು ಏನ್ ಮಾಡುದು, ನನ್ನ ಸಿಕ್ಸ್ ಮಡ್ರಾಸ್
1: ತಗೊಂಡ್ಬಿಟ್ರು.
0: ಹೌದು, ನನ್ ತುಂಬಾ ಆಸೆ ಮೇಡಮ್. ಈಗಲೂ ನಾನು ಆ ಟ್ರ್ಯಾಕ್ ಶೂಟ್ ಎಲ್ಲ ಇಟ್ಕೊಂಡಿದ್ದೀನಿ 18 ಮಡ್ರಾಸ್. ಅದು ಯಾಕಂದ್ರೆ ಇದೆ ಮೇಡಮ್, ಗಣ್ಬೇರೊಂಡ ಲಾಂಛನ ಅವ್ರದ್ದು, ಅದೇ ಲಾಂಛನ ಮೇಡಮ್. ಅದು ನಮ್ ಯಾಕೆ ಅದು ಅಂದ್ರೆ, ಮೈಸೂರು ಮಹಾರಾಜರ ಮನೆ ಆ ಋಣ ತಿಂದಿದೀವಿ ಮೇಡಮ್. ಈಗಲೂ ನಾನು ಕರೆದ್ರೆ ನಾನು ರೆಡಿ ಇದ್ದೀನಿ ಅವ್ರ ಮನೆಗೆ ಹೋಗಿ ಸರ್ವಿಸ್ ಮಾಡಕ್ಕೆ. ಈಗಲೂ ಅವ್ರ ಎರಡು ಮೂರು ಪ್ರೋಗ್ರಾಮ್ ಹೋಗಿದೆ ಮೇಡಮ್. ಅಲ್ಲಿ ಒಂದು ಊಟ ಮಾಡಿದೀವಿ ನಾವು, ಚಿಕನ್ ಇಂದ ಬಂದಿದೀವಿ. ಮೈಸೂರು ಮಹಾರಾಜ ಮನೆ ಊಟ ತುಂಬಾ ಟೇಸ್ಟ್ ಮೇಡಮ್. ಆ ಒಂದು ಋಣನ ಏನೋ,
1: ಸೇವೆ ಮತ್ತು ಊಟ ಜೀವನದಲ್ಲಿ ಎರಡು ಬಹಳ ಮುಖ್ಯ,
0: ಬಹಳ ಮುಖ್ಯ ಮೇಡಮ್.
1: ಈಗ ಸಿಕ್ಸ್ ರೆಜಿಮೆಂಟ್ ಹೋದ್ರಿ.
0: ಹೌದು ಮೇಡಮ್.
1: ಕೊನೆಗೆ ನಿಮ್ಮನ್ನ ಅಲ್ಲಿಗೆ ರಿಕ್ರೂಟ್ ಮಾಡಿದ್ರು ಅಲ್ವಾ, ಅಲ್ಲಿ ಹೇಗಿತ್ತು ನಿಮ್ ಕೆಲಸ
0: ಮೇಡಮ್? ಅಲ್ಲಿನೂ ಸಹ ನಾನು ತುಂಬಾ ಅನನ್ಯವಾಗಿ ಕೆಲಸ ಮಾಡ್ತಾ ಇದ್ದೆ. ಹೇಳಿದ ಕೆಲಸ ಏನೇ ಆದ್ರೂ ನಮ್ ಸೀನಿಯರ್ಸ್ ಯಾರು ಹೇಳಿದ್ರು ಸರಿನೆ, ಒಬ್ಬ ಸಿಪಾಯಿ ಹೇಳಿದ್ರು ಸರಿನೆ, ಒಬ್ಬ ಪ್ಲಟೂನ್ ಹೌಲ್ದಾರ್ ಹೇಳಿದ್ರು ಸರಿನೆ, ನಾನು ತುಂಬಾ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದೆ. ನಾನು ಅದೇ ತರ ಟ್ರೈನಿಂಗು ಸಹ ಅದೇ ತರ ಮಾಡ್ತಾ ಇದ್ದೆ. ಆಮೇಲೆ ನನಗೆ ಬಾಕ್ಸಿಂಗ್ ಬೇರೆ ಪ್ರಮೋಷನ್ ಬೇರೆ ಸಿಕ್ಬಿಡ್ತು. ನನಗೆ ಅನ್ಪೇಡ್ ಲಾನ್ಸ್ ನಾಯ್ಕ್ ಅಂತ ಸಿಕ್ಬಿಡ್ತು. ನನಗೆ ಯಾವಾಗ್ಲೂ ಹಿಂಗೆ ನೋಡ್ತಾ
1: ಇದ್ದೀನಿ,
0: ಇಲ್ಲಿಗೆ ನನ್ಗೆ ತುಂಬಾ ಖುಷಿ ಆಗುತ್ತೆ. ಕಮಾಂಡ್ ಮಾಡಬಹುದು, ನನ್ ಕಮಾಂಡ್ ಅಂಡ್ ಕಂಟ್ರೋಲ್ ತುಂಬಾ ಇಷ್ಟ, ಕಮಾಂಡ್ ಮಾಡಬಹುದು. ಆಮೇಲೆ ಅವನಿಗೆ ಟೀಚಿಂಗ್ ಮಾಡೋದು ತುಂಬಾ ಇಷ್ಟ. ನನ್ಗೆ ಅದು ಒಂದು ಒಳ್ಳೆ ಇದು ಸಿಕ್ತು ಮೇಡಮ್.
1: ವೆಲಿಂಗ್ಟನ್ ಅಲ್ಲೇ ಇದ್ರಿ?
0: ಇಲ್ಲ ಮೇಡಮ್, ಅಲ್ಲಿಂದ ಪೋಸ್ಟಿಂಗ್ ಬಂದು ನಾಗಾಲ್ಯಾಂಡ್ ಮಣಿಪುರ್ಗೆ ಬಂದೆ. ಅಲ್ಲಿಂದ ನೇಫಾಗ್ ಹೋದ್ವಿ. ನೇಫಾದಲ್ಲೂ ಸಹ ಅಲ್ಲೂ ಸಹ ನಾವು ಫಿಲ್ ಬಾಕ್ಸ್ ಮಾಡಿದೀವಿ ಮೇಡಮ್. ನಮ್ಮ ನೇಫಾ ಬಾರ್ಡರ್ ಅಲ್ಲಿ, ಚೈನೀಸ್ ಬಾರ್ಡರ್ ಅಲ್ಲಿ ಫಿಲ್ ಬಾಕ್ಸ್ ಮಾಡಿದೀವಿ. ಎಲ್ಲ ಫಿಲ್ ಬಾಕ್ಸ್ ಕಟ್ಕೊಂಡ್ಬಂದ್ವಿ, ಅಲ್ಲಿ
1: ಮಾಡ್ಕೊಂಡ್ಬಂದ್ವಿ.
0: ಹೌದು ಮೇಡಮ್, ಎಲ್ಲ ಬಂಕರ್ಸ್ ಕಟ್ಟಿದ್ವಿ. LMG-1 LMG ಒಂದು ಇನ್ಫೆಂಟ್ರಿಗೆ ಬೇಕಾಗಿದೆ ಎಷ್ಟು, ಒಂದ್ ಸೆಕ್ಷನ್ ಗೆ 10 ಜನ, 10 ಜನದಲ್ಲಿ ಒಂದು LMG ಮೋರ್ಚರ್,
1: 6 ಮಡ್ರಾಸ್ ರೆಜಿಮೆಂಟ್,
0: 6 ಮಡ್ರಾಸ್. ಹೌದು ಮೇಡಮ್, ಒಂದ್ LMG ಮೋಟರ್ ಇರ್ತೈತೆ, ಒಂದು SLR ಇರ್ತೈತೆ, 2-inch ಮೋಟರ್ ಇರ್ತೈತೆ. ಕಂಪನಿ ಅಂತಂದ್ರೆ ಒಂದು RCL ಸಪೋರ್ಟಿಂಗ್ ಅಲ್ಲಿ ಇರುತ್ತೆ, ಮಾಟರ್ ಇರುತ್ತೆ. ಇವ್ರಿಗೆಲ್ಲ ನಾವು ಬಂಕರ್ಸ್ ಮಾಡಿ ಪೊಸಿಷನ್ ಮಾಡಿ ಕೊಡೋದು ಮೇಡಮ್. ಆತರ ಅಲ್ಲಿ ಕೆಲಸ ಮಾಡಿದ್ವಿ.
1: ನೀವು ಮದ್ರಾಸ್ ವೆಲಿಂಗ್ಟನ್ ಏನೋ ತಣ್ಣಗಿತ್ತು.
0: ಹೌದು ಮೇಡಮ್.
1: ಆದ್ರೆ ಮದ್ರಾಸ್ ಬಹಳ ಬಿಸಿ. ಅಲ್ಲಿಂದ ನೀವು ನಾಗಾಲ್ಯಾಂಡ್ ಹೋಗಿ, ಅದು ಕೂಡ ಬಹಳ ತಣ್ಣದ ಜಾಗ. ಆ ನೇಫಾ ಅದು ಅಷ್ಟೇ,
0: ನೇಫಾನು ಅಷ್ಟೇ,
1: ಬಹಳ
0: ತಣ್ಣಗಿ,
1: ಹಿಮಾಲಯದ ಪೂರ್ತಿ ಶ್ರೇಣಿ ಬರುತ್ತೆ. ನೀವು ಇದ್ದಿದ್ ಪೂರ್ತಿ ಹೆಚ್ಚು ಕಡಿಮೆ ಅದೇ
0: ಅದೇ
1: ತರದ ಜಾಗ. ಈ ನೇಫಾದಲ್ಲಿ ನೀವು ಎಲ್ಲ ಬಂಕರ್ಸ್ ಮಾಡಿದ್ರಿ, ಎಲ್ಲ ತಯಾರಿ ಮಾಡಿದ್ರಿ, ಅಂದ್ರೆ ಒಂದು ರಕ್ಷಣೆಗೆ ಏನ್ ಬೇಕೋ ವ್ಯವಸ್ಥೆ, ಬಾರ್ಡರ್ ದಾಟಿ ಈಚೆಗೆ ಬರದೇ ಇದ್ದ ಹಾಗೆ, ಅದು ಮುಖ್ಯವಾಗಿ ಚೈನಾ ಕಡೆಯಿಂದ ಬರದೇ ಇದ್ದ ಹಾಗೆ ಏನೇನು ರಕ್ಷಣೆ ಬೇಕೋ ಅದೆಲ್ಲ ಅಲ್ಲಿ ಮಾಡ್ತಾ ಇದ್ರಿ. ಆದ್ರೂ ಅವಾಗ ಚೈನೀಸ್ ಇಂಟರ್ವೆನ್ಷನ್ ಅಂದ್ರೆ ಅವರು ಆ ಕಡೆ ದಾಟಿ ಬರೋದು ಶುರು ಆಯ್ತು ನೋಡಿ. ಒಳನುಸುಳುವಿಕೆ ಅಂತ ಹೇಳ್ತೀವಿ ನಾವು, ಇಂಟ್ರೂಷನ್, ಅದು ಶುರು ಆಯ್ತು ಆ ನೇಫಾನಲ್ಲಿ. ಅವಾಗ ಹೇಗೆ ನೀವು ಅದನ್ನ ಎದುರಿಸಿದ್ರಿ, ಮತ್ತೆ ಅಲ್ಲಿ ಯಾವ ರೀತಿ ಸಿದ್ಧತೆ ಎಲ್ಲ ಮಾಡಿಕೊಂಡು ಅವರನ್ನ ಹಿಮ್ಮೆಟ್ಟಿಸಲಿಕ್ಕೆ ಸಾಧ್ಯ ಆಯ್ತು?
0: ಅದರಲ್ಲಿ ನಮಗೆ ಟಾಸ್ಕ್ ಕೊಡೋರು ಮೇಡಮ್. ಈಗ ನಮ್ಮ ಪ್ಲಟೂನ್ ಏರಿಯಾ ಇಲ್ಲಿಂದ ಇಲ್ಲಿವರೆಗೂ ಇರುತ್ತೆ, ಪೆಟ್ರೋಲಿಂಗ್ ಅಂತ ಹೋಗ್ತಾ ಇದ್ವಿ ಮೇಡಮ್. ಬಾರ್ಡ್ರಿಂದ ಸುಮಾರು ಒಂದು 5-6 ಕಿಲೋಮೀಟರ್ ಮುಂದೆ ಹೋಗಿ ಪೆಟ್ರೋಲಿಂಗ್ ಮಾಡ್ಕೊಂಬಂದು ಅಲ್ಲಿನ ಆಗುಗಳ ನೋಡ್ತಾ ಇದ್ವಿ. ಆಮೇಲೆ ಅಲ್ಲಿನ ಜನ ಮುಂದೆ ಬರ್ತಾರಾ ಇಲ್ವಾ, ಏನಾದ್ರೂ ನಡೀತಾ ಇದೆಯಾ, ಅದೆಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇದ್ವಿ ಮೇಡಮ್. ಇನ್ಫಾರ್ಮೇಶನ್ ತುಂಬಾ ಇಂಪಾರ್ಟೆಂಟ್ ಮೇಡಮ್.
1: ಕಮಾಂಡರ್ಗೆ
0: ಇವಾಗ ಒಂದು ಲಡಾಯಿ ಸಕ್ಸಸ್ ಆಗ್ಬೇಕು, ಒಂದು ಯುದ್ಧ ಸಕ್ಸಸ್ ಆಗ್ಬೇಕಂದ್ರೆ ಇನ್ಫಾರ್ಮೇಶನ್ ತುಂಬಾ ಇಂಪಾರ್ಟೆಂಟ್. ನಮ್ಮನ್ನ ಕಳಿಸಿರ್ತಾರೆ, ಅಲ್ಲಿ ಏನ್ ನಡೀತಾ ಇದೆ ಅದೇ ಹೇಳ್ಬೇಕಾಗಿರೋದು. ಈಗ ಬೈನಾಕ್ಲೋರು, ಅವಾಗ ಎಕ್ವಿಪ್ಮೆಂಟ್ಸ್ ಎಲ್ಲ ತುಂಬಾ ಕಡಿಮೆ ಮೇಡಮ್. ಬೈನಾಕ್ಲೋರು ಒಂದು ಕಂಪ್ನಿಗೆ ಒಂದಿರೋದು, ಕಂಪ್ನಿ ಕಮಾಂಡರ್ ಏನ್ ಮಾಡೋರು, ಲೀಡ್ ಪ್ಲಟೂನ್ ಯಾರು ಅಡ್ವಾನ್ಸ್ ಪ್ಲಟೂನ್ ಇರ್ತದೆ ಅವ್ರಿಗೆ ಕೊಟ್ಟಿರೋರು. ಕಂಪ್ನಿ ನೋಡಿದ್ರೆ ಗೊತ್ತಾಗೋದು ಮೇಡಮ್ ಅವ್ರಿಗೆ, ಅವ್ರ ಮೂವ್ಮೆಂಟ್ಸ್, ಅವ್ರ ಮೂವ್ಮೆಂಟ್ಸ್ ಆಗಿ ನಾವು ಇರ್ಬೇಕಾದ್ರೆ ಏನೋ 1962 ಅಲ್ಲಿ ನಮ್ಮ ಹತ್ರ ವೆಪನ್ಸ್ ಇರಲಿಲ್ಲ, ರೇಷನ್ ಇರಲಿಲ್ಲ, ಕ್ಲೋತಿಂಗ್ ಇರಲಿಲ್ಲ, ಆ ಕಾರಣದಿಂದ ಅವ್ರು ಮುಂದೆ ಬಂದಿದ್ರು ಮೇಡಮ್. ಅದೊಂದೇ ಅಡ್ವಾಂಟೇಜು ನಮ್ಗೆ, ಯಾಕಂದ್ರೆ ನಮ್ ಕೈಲಿಲ್ಲ. ಆದ್ರೂ ರೆಕಾರ್ಡ್ ಇದೆ ನಮ್ದು, ಆ ಕಡೆ ಎಲ್ಲ ನರ್ತುಂಗ್ಲಾದಲ್ಲಿ ಈಗಲೂ ಒಂದು ಸಿಪಾಯಿನ ನಾವು ಪೂಜೆ ಮಾಡ್ತಾ ಇದೀವಿ ಗಡವಾಲ್ ರೈಫಲ್. ಒಬ್ಬ ಇಡೀ 3,000 ಚೈನೀಸ್ ನ ಅಟ್ಯಾಕ್ ಮಾಡಿದ್ರು ಒಬ್ರು 62 ಅಲ್ಲಿ ನಮ್ಮ ಹಿರಿಯರಿದ್ರು ಮೇಡಮ್. ಅವಾಗ ಅವ್ರು ಹೇಳರು, ಅಪ್ಪ ನಮ್ಗೆ ಶೂಸೇ ಇರಲಿಲ್ಲ ಕಣೋ, ಬರಿಗಾಲಲ್ಲಿ ನಡ್ಕೊಂಡ್ ಬಂದಿದೀವಿ ಮೇಡಮ್. ಎಲ್ಲಿಂದ ಬಂದಿದ್ದಾರೆ? ನೇಫಾದಿಂದ ಬಂದು ಅಸ್ಸಾಂ ಅಲ್ಲಿ ಮೇಡಮ್ ರಂಗಪಾರ ಅಂತ ಒಂದು ಕ್ಯಾಂಟ್ ಇದೆ, ಅಲ್ಲಿವರೆಗೂ ಬಂದಿದೆ ಮೇಡಮ್. ಈ ಕಡೆ ನಾಗಾಲ್ಯಾಂಡ್ ಮಣಿಪುರ್ ಕಾಕ್ಚಿಂಗ್ ಅಂತ ಒಂದು ಜಾಗ ಇದೆ, ಕಾಕ್ಚಿಂಗ್ ಅಲ್ಲಿ ನಮ್ಮ ಸುಭಾಷ್ ಚಂದ್ರ ಬೋಸ್ ಜಿ ಅಲ್ಲಿಂದಾನೇ ಟೇಕ್ಅಪ್ ಆಗಿದ್ದು, ಅದು ಏರ್ಪೋರ್ಟ್ ಅಲ್ಲಿ ನಾವು ಮಿಲಿಟರಿ ಇರೋದು ಕಾಕ್ಚಿಂಗ್, ಅಲ್ಲಿವರೆಗೂ ಏರ್ಪೋರ್ಟ್ ನಮ್ದು ಬ್ಲಾಸ್ಟ್ ಮಾಡಿದಾರೆ ಮೇಡಮ್. ಇದೆಲ್ಲ ಏನ್ ಕಾರಣ ಅಂದ್ರೆ,

0: ನನ್ನ ಸೀನಿಯರ್ಸ್ ಹೇಳಿದ ಪ್ರಕಾರ ಅವಾಗ ನಮಗೆ ಕ್ಲೋತಿಂಗ್ ಇಲ್ಲ, ಊಟ ಸರಿಯಾಗಿರಲಿಲ್ಲ, ಅದಲ್ಲದೆ ಆರ್ಮ್ಸ್ ಆಮಿನೇಷನ್
1: ಕಡಿಮೆ ಇತ್ತು.
0: ಆರ್ಮ್ಸ್ ಆಮಿನೇಷನ್ ಮೇಡಮ್, ಅವ್ರ ಹತ್ರ ಇದ್ದಿದ್ದು 303 ರೈಫಲ್ ಮೇಡಮ್, ಅದು ಬೋಲ್ಟ್ ಆಕ್ಷನ್ ರೈಫಲ್, ಒಂದ್ ರೌಂಡ್ ಹೊಡೆದು ಹಿಂಗೆ ಎಳಿಬೇಕು, ಶಕ್ತಿ ಬೇಕು, ಸರಿಯಾಗಿರಲ್ಲ ಮೇಡಮ್, ಶಕ್ತಿ ಇರಬೇಕು. ಎಲ್ ಎಂ ಜಿ ನಮಗ್ ತುಂಬಾನೇ ಕಡಿಮೆ, ಆಟೋಮೆಟಿಕ್ ರೈಫಲ್ಸ್ ಇಲ್ಲ. ಆದ್ರೂ ಸಹ ನಮ್ಮ ಇಂಡಿಯನ್ ಆರ್ಮಿ ಅಷ್ಟು ಫೈಟ್ ಮಾಡಿ ಅದರಲ್ಲೂ ಸಹ ನಾವು ಇದು ಮಾಡಿದೀವಿ.
1: ಈ 77 ಅಲ್ಲಿ ನೀವಿರೋ ಸಮಯಕ್ಕೆ ಏನಾಯ್ತು?
0: ನನ್ನ 77 ಅಲ್ಲಿ ಮೇಡಮ್ ಈ ತರ ಆಕ್ಟಿವಿಟೀಸ್ ನಡೀತಾ ಇತ್ತು. ಅವ್ರು ಯಾರು ಬರ್ತಾರಲಿಲ್ಲ ಮೇಡಮ್, ಯಾಕಂದ್ರೆ ನಮ್ಮ ಬಾಟ್ರಿಂದ ಅವ್ರ ಬಾಟ್ರಿ ಯಾರು ಅಲ್ಲ ಸುಳ್ತಾ, ನಾವೇ ಹೋಗಿ ಪೆಟ್ರೋಲಿಂಗ್ ಮಾಡ್ಕೊಂಡ್ಬಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ವಿ, ಇಷ್ಟಿಂದ ಇಷ್ಟು ದೂರ, ಅಪ್ರಾಕ್ಸಿಮೇಟ್ ಇಷ್ಟು ದೂರದಲ್ಲಿ. ಇವಾಗ ನಮ್ಮ ಬೈನಾಕ್ಯುಲರ್ ಅಲ್ಲಿ ನಮ್ಮ ಪಿಕ್ಚರ್ ಎಲ್ಲ ಕಾಣ್ತು ಅಂದ್ರೆ 2 ಕಿಲೋಮೀಟರ್ ದೂರದಲ್ಲಿ ಇದ್ದಾನೆ ಅಂತ, ಅದು ನಾವು ಜಡ್ಜಿಂಗ್ ಡಿಸ್ಟೆನ್ಸ್ ಅಲ್ಲಿ ಅದು ಕಂಡುಹಿಡಿಯೋದು ಮೇಡಮ್. ಸೊ ನಮ್ಗೆ ಗೊತ್ತಾಗುತ್ತೆ, ಸೊ ಈ ತರ ಮೂವ್ಮೆಂಟ್ಸ್ ನಡೀತಾ ಇದೆ, ಇಷ್ಟೇ ಮೂವ್ಮೆಂಟ್ಸ್ ಅವ್ರಿಗೆ ಹೇಳ್ತಾ ಇದ್ದಿದ್ದು. ನಮ್ಮ ಮೇನ್ ಉದ್ದೇಶ ಐತೆಂದ್ರೆ ಅಲ್ಲಿಂದ ಯಾರು ಇನ್ಫಿಲ್ಟ್ರೇಷನ್ ಆಗದಿರಂಗೆ ನೋಡ್ಕೊಳ್ಳೋದು. ಅದೇ ಅದು ನೇಫಾದಲ್ಲಿ ಡೆಪಾಸಿಟ್ ಅಂದಾಗ ಮಾಡಿದ್ವಿ.
1: ಇದು 77 ಸುಮಾರು 79 ಆ ನಂತರ ಮುಂದಿನ ಪೋಸ್ಟಿಂಗ್ ಆಗುತ್ತಲ್ಲ, ನಿಮಗೆ 3 ವರ್ಷಕ್ಕೆ ಬೇರೆ ಕಡೆ ಹೋಗ್ಬೇಕು, ಮುಂದೆ ಎಲ್ಲಿ ಹೋದ್ರಿ?
0: ನಾನು ಕಲ್ಕತ್ತಾ 24 ಫರ್ಗಾನ ಬ್ಯಾರೆಕ್ಪುರ್ ಅಂತ ಮೇಡಮ್, ಅದು ಹಳೆ ಬ್ರಿಟಿಷ್ ಕಾಲದ ಕ್ಯಾಂಟೋನ್ಮೆಂಟ್ ಏರಿಯಾ ಬ್ಯಾರೆಕ್.
1: 24 ಫರ್ಗಾನ,
0: ಹೌದು ಮೇಡಮ್. ಅಲ್ಲಿಗೆ ಬಂದ್ವಿ ಮೇಡಮ್, ಅಲ್ಲಿ ನಮ್ಗೆ ಸ್ಪೋರ್ಟ್ಸ್ ಜಾಸ್ತಿ. ಸ್ಪೋರ್ಟ್ಸ್ ಮಿಲಿಟರಿಲಿ ಯಾಕೆ ಮಾಡ್ತಾರೆ ಅಂದ್ರೆ ಮೇಡಮ್, ನಮ್ಗೆ ಯುದ್ಧ ಮಾಡಕ್ಕೆ ತುಂಬಾ ಈಸಿ ಆಗುತ್ತೆ, ಒಳ್ಳೆ ಕಾನ್ಫಿಡೆಂಟ್ ಬರುತ್ತೆ,
1: ಕಾನ್ಫಿಡೆನ್ಸ್ ದೈಹಿಕವಾಗಿ
0: ಆಮೇಲೆ ಅದು ಯುದ್ಧ ತರಾನೇ ನಾವು ಮಾಡ್ತಾ ಇದ್ದೀವಿ. ಇವಾಗ ನಮ್ದು ಇಂಟ್ರಿ ಕಂಪನಿ ಅಂತ ನಡೆಯೋದು, ಇಂಟ್ರಿ ಕಂಪನಿಲೂ ಸಹ ಅಷ್ಟೇ ಜೋಶ್, ಅಷ್ಟೇ ಸ್ಫೂರ್ತಿಯಾಗಿ ಮಾಡ್ತಾ ಇದ್ವಿ ನಾವು. ನಮ್ಗೆ ಎಲ್ಲ ಕಮಾಂಡರ್ಗೆ ನನ್ಗೆ ಫ್ಲಾಗ್ ಬೇಕು, ಚಾಂಪಿಯನ್ ಫ್ಲಾಗ್, ನೀನ್ ಏನಾದ್ರೂ ಮಾಡು ಆತರ.
1: ಇದು ಒಂಥರ ಪೀಸ್
0: ಪೀಸ್ ಏರಿಯಾ ಮೇಡಮ್. ಅವ್ರು ಕಲ್ಕತ್ತಾ ಬಂದು ಅವಾಗ ಯಾರಾದ್ರೂ ಹೊಸ ಮದುವೆ ಆದವರು ಅವ್ರಿಗೆ ಬ್ಯಾರೆಕ್ಸ್ ಎಲ್ಲ ಕೊಡೋರು, ಕ್ವಾರ್ಟರ್ಸ್ ಕೊಡೋರು.
1: ಅಲ್ಲಿಂದ ಮತ್ತೆ ನೀವು ಜಮ್ಮು ಕಾಶ್ಮೀರ್ಗೆ ಹೋದ್ರಿ, ಯಾವಾಗ ಹೋದ್ರಿ ಮತ್ತೆ ಅಲ್ಲಿ ಹೇಗಿತ್ತು?
0: ಜಮ್ಮು ಕಾಶ್ಮೀರಕ್ಕೆ ನಾವು 1981 ಹೋದ್ವಿ. ಜಮ್ಮು ಕಾಶ್ಮೀರದಲ್ಲಿ ನಮ್ಗೆ ಎಲ್ಲಿ ಸಿಕ್ತು, ಅಖ್ನೂರ್ ಸೆಕ್ಟರ್ ಅಂತ ಒಂದು ಜಾಗ ಇದೆ ಮೇಡಮ್, ಅಲ್ಲಿ ಜೋಡಿಯಾ, ಸಂಜೋಡಿಯಾ, ಪಲವಲ ಮೂರು ಜಾಗ ಇದೆ. ಸೊ ಅಲ್ಲಿ ನಮ್ಗೆ ಜೋಡಿಯಾಕ್ ಸೆಕ್ಟರ್ ಸಿಕ್ತು. ಜೋಡಿಯಾದಲ್ಲಿ ನಮಗೂ ಅವ್ರಿಗೆ ಬರೀ ಒಂದು 10-15 ಅಷ್ಟೇ ಡಿಸ್ಟೆನ್ಸ್ ಮೇಡಮ್. ನಮ್ದು ಇಂಪಾರ್ಟೆಂಟ್ ಪೋಸ್ಟ್ ಬಾರ್ಡರ್ ಇದ್ದಿದ್ದು. ನಾವು ನತ್ಕುಲಿ ಅಂತ ಹೆಡ್ ಕ್ವಾರ್ಟರ್, ಬುದ್ ಪೋಸ್ಟ್ ಅಂತ ನಾವು ಫಾರ್ವರ್ಡ್ ಪೋಸ್ಟ್. ನಮ್ ಪೋಸ್ಟ್ಗೂ ಅವ್ರ ಪೋಸ್ಟ್ಗೂ ಬರೀ ಒಂದು 10-15 ಅಲ್ಲಿ ನಾಲೆ ಹೋಗೋದು ಮೇಡಮ್, ನೀರಿನ ನಾಲೆ.
1: ನಾಲೆ ಆಚೆಗೆ ಅವರು ಈಚೆಗೆ
0: ನಾವು ಇರ್ತಾ ಇದ್ವಿ. ಅಲ್ಲೂ ಅಷ್ಟೇ ನಮ್ ಪೆಟ್ರೋಲಿಂಗ್ ಇರೋದು, ನಮ್ ಏರಿಯಾದೆಲ್ಲ ಪೆಟ್ರೋಲಿಂಗ್ ಮಾಡ್ತಾ ಇದ್ವಿ. ನಾವ್ ಏರಿಯಾ ಕರೆಕ್ಟ್ ಆಗಿದ್ಯಾ, ಅವ್ರದ್ದು ಏನಾದ್ರು ಮೂವ್ಮೆಂಟ್ಸ್ ಇದೆಯಾ ಇಲ್ವಾ, ಅಬ್ಸರ್ವೇಷನ್ ಪೋಸ್ಟ್ ಇರೋದು. ಆ ಪೋಸ್ಟ್ ಸುಮಾರು 2 ಕಿಲೋಮೀಟರ್ ವರೆಗೂ ಕಾಣುದು ನಮ್ಗೆ, ಬೈನಾಕ್ಯುಲರ್ ಅಲ್ಲಿ ನೋಡ್ತಾ ಇದ್ವಿ.
1: ಅಲ್ಲಿ ನೀವು ಒಂದು ಆಪರೇಷನ್ ಮಾಡಿದ್ರಲ್ಲ ಆ ಹೊತ್ತಿನಲ್ಲಿ, ಯಾವ್ದು?
0: ಜಮ್ಮು ಕಾಶ್ಮೀರದಲ್ಲಿ ಅಲ್ಲಿ ಆಪರೇಷನ್ ಬ್ಯಾಟಲ್ ಆಗಿ ನಡೀತು. ಬಟ್ ಬ್ಯಾಟಲ್ ಆಗಿ ಆಪರೇಷನ್ ಅಂತ ನಮ್ಗೆ ಏನು ಗೊತ್ತಿಲ್ಲ ಮೇಡಮ್, ಸತ್ಯ ಹೇಳ್ಬೇಕಾದ್ರೆ ನಮ್ಗೆ ಬ್ರೀಫ್ ಆಗೋದು ಈ ತರ ಇಷ್ಟೊತ್ತಿಗೆ ಈ ಜೀರಾ ಮೂವ್ಮೆಂಟ್ ಆಗೋ ಸಾಧ್ಯತೆ ಇದೆ, ನಮ್ ದಿನ ಈ ಲೊಕೇಶನ್ ಹಿಂಗ್ ರೆಡಿ ಇರಬೇಕು. ನಾವು ಆಗ್ತಾ ರೆಡಿ ಆಗ್ತಾ ಇದ್ವಿ ಅಷ್ಟೇ, ನಮ್ಗೆ ಮುಂದೆ ನಡೀತಾ ಇದೆ ನಮ್ಗೇನು ಗೊತ್ತಿಲ್ಲ. ನಮ್ ಡ್ಯೂಟಿ ಏನು, ಆಸ್ ಎ ಫಾರ್ವರ್ಡ್ ಪ್ಲಟೂನ್, ಫಾರ್ವರ್ಡ್ ಸೆಕ್ಷನ್, ಕರೆಕ್ಟ್ ಇನ್ಫಾರ್ಮೇಶನ್ ಕಳಿಸ್ಬೇಕು ನಾವು
1: ಕಮಾಂಡರ್ಗೆ,
0: ಕಮಾಂಡರ್ಗೆ, ಬಟಾಲಿಯನ್ ಕಮಾಂಡರ್ ಕಳಿಸ್ಬೇಕು.
1: ಅದೇನು ಬಹಳ ದೊಡ್ಡ ಆಪರೇಷನ್ ಆಗ್ಲಿಲ್ಲ?
0: ಇಲ್ಲ ಮೇಡಮ್, ಅಲ್ಲೇನೋ ಅಷ್ಟು ಇದಾಗ್ಲಿಲ್ಲ, ಮೂವ್ಮೆಂಟ್ಸ್ ಏನು ಇಲ್ಲ. ನಾವು ತುಂಬಾ ಅಲರ್ಟ್ ಆಗಿ
1: ವಾಚ್ ಮಾಡಿದ್ದು ಅಷ್ಟೇ, ಒಂದು ಮೂವ್ಮೆಂಟ್
0: ಆಗ್ತಾ
1: ಇತ್ತು. ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನೀವು ಕಂಟ್ರೋಲ್ ಮಾಡಬೇಕು ಅಂತ ರೆಡಿ ಆಗಿದ್ರಿ,
0: ರೆಡಿ ಆಗಿದ್ರಿ.
1: ನಂತರ ಅಲ್ಲಿಂದ ಹಿಫಾಜತ್ ಅಂತ ಇನ್ನೊಂದು ಆಪರೇಷನ್ ಮಾಡಿದ್ರಿ ನೀವು, ಅದು ಎಲ್ಲ ಇತ್ತು? ಏನದು ಆಪರೇಷನ್?
0: ಹಿಫಾಜತ್ ಅಂದ್ರೆ ಲೇ ಲದಾಖ್ ಅಲ್ಲಿಂದ ಇನ್ನು ಮೂವ್ ಆದ್ವಿ ಸುಂದರ್ಬಾಣಿಗೆ. ಅಲ್ಲಿ ಒಂದು ಹೊಸ ರೋಡ್ ಮಾಡ್ತಾ ಇದ್ರು ಮೇಡಮ್, ಆಲ್ಟರ್ನೇಟಿವ್ ರೋಡ್. ಯಾಕಂದ್ರೆ ಸುಂದರ್ಬಾಣಿಗೆ ಹೋಗೋದು ಒಂದೇ ರೋಡ್ ಇತ್ತು, ಈಗ ಅಕ್ನೂರಿಂದನೂ ಸಹ ಸುಂದರ್ಬಾಣಿಗೆ ಹೋಗ್ಬೋದು. ಆ ರೋಡ್ ಮಾಡೋ ಇದಕ್ಕೆ ನಾವು ಅದಕ್ಕೆ ಪ್ರೊಟೆಕ್ಷನ್ ಮಾಡ್ತಾ ಇದ್ವಿ. ನಮ್ ಗ್ರಿಪ್ ಟೀಮ್ ಇರುತ್ತೆ, ರೋಡ್ ಮಾಡ್ತಾರೆ, ಮತ್ತೆ ಅವ್ರಿಗೆ ನಾವು ಸಹಾಯ ಮಾಡ್ತಾ ಇದ್ವಿ ಎಲ್ಲ ಇದಕ್ಕೆಲ್ಲ.
1: ಅಂದ್ರೆ ರೋಡ್ ಮಾಡೋದಕ್ಕೂ ತೊಂದರೆ ಕೊಡ್ತಾರೆ?
0: ಹೌದೌದು ಮೇಡಮ್,
1: ರಕ್ಷಣೆ
0: ಮಾಡೋದು. ಇವಾಗ ಅವ್ರಿಗೆ ನಾವು ರೋಡ್ ಮಾಡ್ತಾ ಇರೋದು ಅವ್ರಿಗೆ ಅಷ್ಟಾಗಿ ಇದಾಗಿ ಗೊತ್ತಿರಲಿಲ್ಲ ನಮ್ಗೆ ಅವ್ರಿಗೆ. ಬಟ್ ಕೊನೆ ಕೊನೆಯಲ್ಲಿ ಅವ್ರಿಗೆ ಗೊತ್ತಾಯ್ತು ಇಲ್ಲೆಲ್ಲ ನಾವು ಮುಗಿಸಿದ ಮೇಲೆ ಅಷ್ಟು ನಾವು ಸೆಕ್ಯೂರ್ ಆಗಿ ಮಾಡ್ತಾ ಇದ್ವಿ, ಅಷ್ಟು ಸೆಕ್ಯೂರ್ ಆಗಿ ರೋಡ್ ಮಾಡ್ತಾ
1: ಇದ್ವಿ. ಇನ್ನೂ ಒಂದು ಅಂದ್ರೆ ನೀವು ಆಪರೇಷನ್ ಬ್ಲೂ ಸ್ಟಾರ್, ಇದು ಭಾರತದ ಒಳಗೆ ನಡೆದಂತದ್ದು, ಅದರ ಭಾಗವಾಗಿಯೂ ಇದ್ರಿ ಅಲ್ಲೂ, ಅದು ಪಂಜಾಬ್ ಅಲ್ಲಿ ಆದಂತದ್ದು 1984. ಅವಾಗ ಏನು ಕೆಲಸ
0: ಮೇಡಮ್? ಅಲ್ಲಿ ನಮ್ಗೆ 1984 ನಾವು ಬಬೀನಾದಲ್ಲಿ ಬಂದಿದ್ವಿ ಮೇಡಮ್, ಝಾನ್ಸಿ ಪಕ್ಕದಲ್ಲಿ, ಭೋಪಾಲ್ ಝಾನ್ಸಿ ಮಧ್ಯದಲ್ಲಿ ಬಬೀನಾ ಅಂತ ಜಾಗ, ಅಲ್ಲಿ ಬಂದಿದ್ವಿ. ನಮಗೆ ಇಮ್ಮಿಡಿಯೇಟ್ ಒಂದು ಆರ್ಡರ್ ಸಿಕ್ತು ಮೂವ್ ಮಾಡಬೇಕು ಅಂತ. ಮೂವ್ ಮಾಡಬೇಕು ಅಂತ ಹೋದಾಗ ನಾವು ಏನ್ ಮಾಡಿದ್ವಿ, ನಮ್ಮ ವೆಹಿಕಲ್ಗಳಲ್ಲೇ ಮೂವ್ ಮಾಡಿದ್ವಿ ಮೇಡಮ್ ಅಲ್ಲಿಂದ ಪಂಜಾಬ್ವರೆಗೂ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಹಿಂಗೆ ಈ ತರ, ಯಾಕೆಂದ್ರೆ ಬ್ರೀಫಿಂಗ್ ಆಗ್ತೈತೆ. ಆ ಬ್ರೀಫಿಂಗ್ ಅಲ್ಲಿ ನಮ್ಗೇನ್ ಮಾಡಿದ್ರು, ನಮ್ಮ ಬೆಟಾಲಿಯನ್ಗೆ ಔಟರ್ ಸ್ಕ್ವಾಡನ್ ಸ್ಕ್ವಾಡನ್ ಮಾಡಕ್ಕೆ ಅಲ್ಲಿ ಇವಾಗ ನಮ್ ಬಾಟಲ್ಲಿ ಗುರುದಾಸ್ಪುರಲ್ಲಿ ನಮ್ಗೆ ಜಾಗ ಸಿಕ್ಕಿತ್ತು. ನಮ್ ಬೆಟಾಲಿಯನ್ ಕಂಪ್ಲೀಟ್ ಗುರುದಾಸ್ಪುರಲ್ಲಿ ಸೀಸ್ ಮಾಡಿದ್ವಿ ಮೇಡಮ್. ಸೀಸ್ ಮಾಡಿದಾಗ ಅಲ್ಲಿ ನಮ್ ಡ್ಯೂಟಿ ಏನಪ್ಪ ಅಂದ್ರೆ, ಆಕೆ ಬಾಟದಿಂದ ಯಾರು ಒಳಗ್ ಬರಬಾರ್ದು, ಈ ಕಡೆಯಿಂದ ಯಾರು ಹೊರಗಡೆ ಹೋಗ್ಬಾರ್ದು ಆತರ. ಆ ಡ್ಯೂಟಿಯಲ್ಲಿ ನಮ್ಗೆ ಮುಖ್ಯ ಏನಪ್ಪ ಅಂದ್ರೆ, ಒಂದು ಯಾವುದೋ ಒಂದು ಕ್ಯಾಶುವಲ್ಟಿ ಆಗಿಲ್ಲ ಮೇಡಮ್ ನಮ್ಮ ಯೂನಿಟ್ಗೆ. ಯಾಕೆ ಅಂದ್ರೆ ಜನರಲ್ ಬರಾರ್ ಅಂತ ಅವರು ತುಂಬಾ ಸ್ಟ್ರಿಕ್ಟ್ ಆಫೀಸರು, ಜನರಲ್ ಬರಾರ್ ಅಂತ ಅವರೇ ಕೋರ್ ಕಮಾಂಡರ್ ಆಗಿದ್ದು, ಅವರೇ ಆಪರೇಷನ್ ಕಮಾಂಡರು. ಫಾರ್ವರ್ಡ್ ಅಲ್ಲಿ ಹೋಗಿದ್ದು 8th Bihar Regiment ಅಂತ. 8th Bihar Regiment ಏನಾಯ್ತು, ಅವ್ರು ಫಸ್ಟ್ ನಮ್ಗೆ ಏನಂತ ಹೇಳಿದ್ರು, ಬೇರ್ ಬೂಟ್ ಅಲ್ಲಿ ಹೋಗ್ಬೇಕು, ಶೂಸ್ ಹಾಕೊಂಡು ಹೋಗ್ಬಾರ್ದು ಅಂತ.
1: ಗಾಡಿ
0: ದೇವಸ್ಥಾನ
1: ಸ್ವರ್ಣ ಮಂದಿರ,
0: ಸ್ವರ್ಣ ಮಂದಿರ ವಾಕ್ ಹೋಗ್ಬಾರ್ದು. ಅದ್ರಲ್ಲೊಬ್ರು ಕ್ಯಾಪ್ಟನ್ 8th Bihar ಪಾಪ ಹೊಸಬಾ, ಅವನು ಹೆಂಗ್ ಹುಡುಗ 21 ಅಷ್ಟೇ, ಅವ್ರು ನಾನು ಲೀಡ್ ಮಾಡ್ತೀನಿ ಅಂತ ಹೇಳಿ ಲೀಡ್ ಮಾಡಿದಾಗ ಅವ್ರಿಗೆ ಫಸ್ಟ್ ಏಟ್ ಆಯ್ತು. ಜನರಲ್ ಬರಾರ್ ಅವ್ರು, ನಾನು ಇಲ್ಲ ನೀನು ವಾಪಸ್ ಬಾ, ನಾನು ಆಂಬ್ಯುಲೆನ್ಸ್ ರೆಡಿ ಇದೆ ಕಳ್ಸಿಕೊಡ್ತೀನಿ, ನೋ ಸರ್ ನನ್ನ ಟ್ಯಾಕ್ಸ್ ಕಂಪ್ಲೀಟ್ ಮಾಡಬೇಕು. ಸೊ ಹೀಗಾಗಿ ಆಪರೇಷನ್ ಬ್ಲೂ ಸ್ಟಾರ್ ನಡೀತು ಮೇಡಮ್. ಆಪರೇಷನ್ ಬ್ಲೂ ಸ್ಟಾರ್ ಅಲ್ಲಿ ನಮ್ದು ಯಾವುದು ಕ್ಯಾಶುವಲ್ಟಿ ಆಗ್ಲಿಲ್ಲ, ಇಡೀ ಬೆಟಾಲಿಯನ್ ಮೇಡಮ್.
1: ಹೀಗೆ ಆಪರೇಷನ್ ಬ್ಲೂ ಸ್ಟಾರ್ ಕೂಡ ನಿಮ್ದು ಯಶಸ್ವಿ ಆಯ್ತು ಅಂತ ಹೇಳ್ಬೋದು. ಹೀಗೆ ಒಂದು 3-4 ಭಾರತದ ಬಹಳ ಮುಖ್ಯ ಕಾರ್ಯಾಚರಣೆಯಲ್ಲಿ, ಅದು ನೇಫಾದ ಹೊಸ್ಪುರ್ ಆಗಿರ್ಬೋದು, ಇಲ್ಲ ಜಮ್ಮು ಕಾಶ್ಮೀರದ ಆಗಿರ್ಬೋದು, ಹಿಫಾಜತ್ ಆಗಿರ್ಬೋದು, ಲಡಾಖ್ ಅಲ್ಲಿ, ಆಮೇಲೆ ಆಪರೇಷನ್ ಬ್ಲೂ ಸ್ಟಾರ್, ಇದೆಲ್ಲದರಲ್ಲೂ ನೀವು ಭಾಗವಹಿಸಿದ್ರಿ. ಆಮೇಲೆ ಪೀಸ್ ನಲ್ಲೂ ಕೂಡ, ಇದೆಲ್ಲ ಒಂದು ರೀತಿಯ ವಾರ್ ಟೈಮ್ ಹೇಳ್ಬೋದು, ಇಲ್ಲ ಪೀಸ್ ಟೈಮ್ ಅಲ್ಲಿ ಕಲ್ಕತ್ತಾದಲ್ಲೂ ಮಾಡಿದ್ರಿ. ಹೀಗೆ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಮದ್ರಾಸ್ 6th Regiment ನಲ್ಲಿ ನೀವು ಕೆಲಸ ಮಾಡಿದ್ರಿ, ಸೈನಿಕರಾಗಿ ಸೇರಿ ಸುಬೇದಾರ್ ಆಗೋ ತನಕ ಅಲ್ಲಿ ಬೆಳೆದ್ರಿ ಅಂತ ಹೇಳ್ಬೋದು. ನಾಗರಾಜ್ ಅವರೇ, ಈಗ ನಿಮ್ಮ ಮಗಳು ನಿಮ್ಮ ಕುರಿತು ಮಾತನಾಡ್ತಾರೆ, ಕೇಳೋಣ.
2: ಎಲ್ಲರಿಗೂ ನಮಸ್ಕಾರ, ನಾನು ಸುಮಾ, ನಾನು ರಿಟೈರ್ಡ್ ಸುಬೇದಾರ್ ನಾಗರಾಜು ಕೆ ಅವರ ಮಗಳು. ನಾಗರಾಜು ಅವರಿಗೆ ಇಬ್ಬರು ಮಕ್ಕಳು, ಅಣ್ಣ ಸುಭಾಷ್ NH, ನಾನು ಸುಮಾ NH. ನಾನು ಸದ್ಯದಲ್ಲಿ ಮಾಸ್ಟರ್ಸ್ ಇನ್ ಕೌನ್ಸಿಲಿಂಗ್ ಸೈಕಾಲಜಿ ಮಾಡಿ ಕೆಲಸ ಮಾಡುತ್ತಿದ್ದೇನೆ. ಅಣ್ಣ ಸುಭಾಷ್ NH ಸ್ವೀಡನ್ ಅಲ್ಲಿ ಉಪ್ಸಾಲಾ ಯೂನಿವರ್ಸಿಟಿಯಲ್ಲಿ ಎಜುಕೇಶನ್ ಮಾಡಿ ಕೆಲಸ ಮಾಡುತ್ತಿದ್ದಾರೆ. ಇದೆಲ್ಲ ಎಜುಕೇಶನ್ ಆಗಲಿ, ಹಾರ್ಡ್ ವರ್ಕ್ ಆಗಲಿ, ಇದೆಲ್ಲ ಲೈಫಲ್ಲಿ ನಮಗೆ ಇಷ್ಟು ಸ್ಮೂತ್ ಆಗಿ ಹೋಗಿರೋ ಕಾರಣಕ್ಕೆ ನಮ್ಮ ಅಪ್ಪನ ಮೋಟೋ, ಬಿ ಪಾಸಿಟಿವ್ ಬಿ ಹಾನೆಸ್ಟ್. ಯಾವಾಗಲೂ ಏನೇ ಕಷ್ಟ ಬರಲಿ, ಏನೇ ಹಾರ್ಡ್ಶಿಪ್ನ ಫೇಸ್ ಮಾಡಲಿ, ನಮ್ಮ ತಂದೆಯವರು ಒಂದೇ ಹೇಳ್ಕೊಟ್ಟಿರೋದು, ಪಾಸಿಟಿವ್ ಆ್ಯಟಿಟ್ಯೂಡ್ ಅಲ್ಲಿದ್ದರೆ, ಹಾನೆಸ್ಟಿ ಆಗಿದ್ದರೆ ಎಲ್ಲ ನಾವು ಫೇಸ್ ಮಾಡಬಹುದು. ನಾವು ಇವಾಗ ಇರೋಕ್ಕೆ ಎಲ್ಲ ಕಾರಣ ನಮ್ಮ ತಂದೆಯ ಕಷ್ಟ, ನಮ್ಮ ತಂದೆಯ ಮೋಟೋ, ಈ ಸ್ಲೋಗನ್. ನಮ್ಮ ತಂದೆ ಆಗಲಿ ನಾವಾಗಲಿ ತುಂಬ ಸ್ಟ್ರಾಂಗ್ ಆಗಿ ಫಾಲೋ ಮಾಡ್ತೀವಿ. ಪಾಸಿಟಿವ್ ಆ್ಯಟಿಟ್ಯೂಡ್ ಅಲ್ಲಿದ್ದರೆ, ಹಾನೆಸ್ಟ್ ಅಲ್ಲಿ ಇದ್ದರೆ ಎಲ್ಲವನ್ನು ಫೇಸ್ ಮಾಡಬಹುದು.
1: ನಾಗರಾಜ್ ಅವರೇ, ನಿಮ್ಮ ಮಗಳು ನಿಮ್ಮ ಬಗ್ಗೆ ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದ್ದು ಕೇಳಿ ಶ್ರೋತೃಗಳಿಗೆ ಹಾಗೆ ನಮಗೆಲ್ಲರಿಗೂ ತುಂಬಾ ಸಂತೋಷ ಆಗಿದೆ. ಈಗ ನಿಮ್ಮೊಂದಿಗೆ ಮಾತನ್ನ ಮುಂದುವರಿಸ್ತಾ, ಮಧ್ಯದಲ್ಲಿ ನೀವು ಬೇರೆ ಬೇರೆ ಕೋರ್ಸ್ಗಳನ್ನ ಮಾಡಿಕೊಂಡು ಟ್ರೈನಿಂಗ್ ಕೊಡೋದಕ್ಕೂ ಸಿದ್ಧ ಆದ್ರಿ.
0: ಕರೆಕ್ಟ್ ಮೇಡಮ್, ನಾನು ಮೊದಲಿಗೆ ಡ್ರಿಲ್ ಕೋರ್ಸ್ ಮಾಡಿದೆ ಮೇಡಮ್, ಅದರಲ್ಲೂ ಕ್ವಾಲಿಫೈಡ್ ಆಗಿ QI ಅಂತ ರಿಸಲ್ಟ್ ಬಂತು. QI ಅಂದ್ರೆ ಇನ್ಸ್ಟ್ರಕ್ಟರ್ ಗ್ರೇಡಿಂಗ್, ಡ್ರಿಲ್ ಅಲ್ಲೂ ನನಗೆ ಒಳ್ಳೆ ಗ್ರೇಡಿಂಗ್ ಸಿಕ್ತು. CHWS ಕೋರ್ಸ್ ಅಂದ್ರೆ ಕೌಂಟರ್ ಇನ್ಸರ್ಜೆನ್ಸಿ ಜಂಗಲ್ ವಾರ್ ಫೈರ್ ಕೋರ್ಸ್ ಅದು ಮೇಡಮ್. ಈಗ ಮಾಮೂಲು ಯುದ್ಧ ಆಗೋದು ಬೇರೆ, ಇನ್ಸರ್ಜೆನ್ಸಿ ಬೇರೆ. ಇನ್ಸರ್ಜೆನ್ಸಿಗೆ ನಮಗೆ ತುಂಬಾ ಇಂಪಾರ್ಟೆಂಟ್ ಟ್ರೈನಿಂಗ್
1: ಅದೇ ಮಣಿಪುರದಲ್ಲಿ,
0: ಮಣಿಪುರದಲ್ಲಿ ಆಯ್ತು,
1: ನೇಫಾದಲ್ಲಿ.
0: ಹೌದು ಮೇಡಮ್, ನಾಗಾಲ್ಯಾಂಡ್, ಮಣಿಪುರ್, ನೇಫಾ, ಮಿಜೋರಾಮು, ಜೊರಾಟು, ಇದಲ್ಲೆಲ್ಲ ಈ ತರ ಗಲಾಟೆ ಆಯ್ತು. ಅದರಲ್ಲಿ ಇಂಪಾರ್ಟೆಂಟ್ ಬಂದು ಒಬ್ಬ ಸೋಲ್ಜರ್ಗೆ ಏನೆಲ್ಲ ಮಾಡಬೇಕು, ಯಾವ ರೂಟ್ ಅಲ್ಲಿ ಹೋಗ್ಬೇಕು, ಹೆಂಗ್ ಹೋಗ್ಬೇಕು, ನೀನ್ ಮುನ್ನೆಚ್ಚರಿಕೆ ಏನ್ ತಗೋಬೇಕು, ಮುಂದ್ಗಡೆ ಏನಿರುತ್ತೆ, ಏನಿದ್ರೆ ಏನ್ ಬೇಕು, ಅದೆಲ್ಲ ಟ್ರೈನಿಂಗ್ ಕೊಡ್ತೀವಿ ಮೇಡಮ್. ಟ್ರೈನಿಂಗ್ ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ನಾನು ಕೋರ್ಸ್ ಮಾಡಿ QI ಗ್ರೇಡ್ ತಗೊಂಡೆ ಮೇಡಮ್. ಅಲ್ಲೂ ನಾನು ಮತ್ತೆ ಅದೇ ಸ್ಕೂಲ್ಗೆ ಇನ್ಸ್ಪೆಕ್ಟರ್ ಆಗಿ ಹೋದೆ ಮೇಡಮ್. ಅಲ್ಲಿ ನಾನು ಯಾವುದೇ ಬೆಟಾಲಿಯನ್ ಬಂದರೂ ಸಹ ಆ ಬೆಟಾಲಿಯನ್ ಅಲ್ಲಿ ನಾವು ಟ್ರೈನಿಂಗ್ ಕೊಡ್ಬೇಕು ಮೇಡಮ್. ಆ ಟ್ರೈನಿಂಗ್ ಬಂದು 28 ದಿವಸ ಇರುತ್ತೆ ಟ್ರೈನಿಂಗು. ಅದರಲ್ಲಿ ಪ್ರತಿಯೊಂದು ಕಲಿಸ್ತೀವಿ. ಅದರಲ್ಲಿ ಅಬ್ಸ್ಟಿಕಲ್ ಹೆಂಗ್ ಪಾನ್ ಮಾಡುದು,

0: ಊಟ ಇಲ್ಲ ನಿನ್ಗೆ, ಅಲ್ಲಿ ಯಾವ್ದೆಲ್ಲ ವಸ್ತು ತಿನ್ಬಹುದು, ಫಾರೆಸ್ಟ್ ಅಲ್ಲಿ ಕಾಡಲ್ಲಿ ಸುಮಾರು ವಸ್ತು ಇರುತ್ತೆ ಮೇಡಮ್, ನಾವು ತಿನ್ಬಹುದು, ಸುಮಾರು ವಸ್ತು ಇರುತ್ತೆ ನಾವು ತಿನ್ಬಾರ್ದು. ಸೊಪ್ಪುಗಳಿದೆ, ಯಾವ್ಯಾವ ಸೊಪ್ಪು ನೀವು ತಿನ್ಬಹುದು,
1: ಯಾಕೆಂದ್ರೆ ಅಲ್ಲಿ ಕಾಡಲ್ಲಿ ಏನು ಸಿಗಲ್ವಲ್ಲ, ಸಿಕ್ಕಿದ್ನೆಲ್ಲ ತಿನ್ನೋದಕ್ಕೆ ಬಳಸೋದಕ್ಕೆ.
0: ಬಟ್ ಆರ್ಮಿ ಏನ್ ಮಾಡುತ್ತೆ, ನಮ್ಗೆ ಅಷ್ಟೊಂದು ದಿವಸದೆಲ್ಲ ರೇಷನ್ ಎಲ್ಲ ಕೊಟ್ಟು ಕಳಿಸಿರ್ತಾರೆ. ಸೆವೆನ್ ಡೇಸ್ ನಾವು ಆಪರೇಷನ್ ಹೋಗ್ತೀವಿ, ಸೆವೆನ್ ಡೇಸ್ಗೆ ನಮ್ಗೆ ಊಟ ಗೀಟ ಎಲ್ಲ ಇರುತ್ತೆ. ಅಂದ್ರೆ ಬಿಸ್ಕೆಟ್ ಟೈಪ್ ಚಕ್ರಪಾರ ಅಂತೀವಿ ನಾವು, ಇದು ಮಾಡಿ ಮನೆ ಕರ್ಜಿಕಾಯಿ ಮಾಡ್ತೀವಿ ಅದರಲ್ಲಿ, ಆ ತರ ಮಾಡಿದ್ವಿ. ಪೂರಿ ಕೊಟ್ಟಿರ್ತಾರೆ, ಚಪಾತಿ ಕೊಟ್ಟಿರ್ತಾರೆ, ತಗೊಂಡು ರೇಷನ್ ಹೋಗೋದು. ಬಟ್ ಇದರಲ್ಲಿ ಇನ್ಸ್ಟ್ರಕ್ಟರ್, ನಾನು ಸ್ಕೂಲ್ ಇನ್ಸ್ಟ್ರಕ್ಟರ್ ಅಲ್ಲಿ, ನಮ್ ಯಾರೇ ನಾರ್ತ್ ಈಸ್ಟ್ಗೆ ಯಾರೇ ಬರಲಿ ನಮ್ ಸ್ಕೂಲಲ್ಲಿ ಬಂದು ಟ್ರೈನಿಂಗ್ ಮಾಡಲೇಬೇಕು. ಡಿಫ್ರೆಂಟ್ ಟೈಪ್ ಆಫ್ ಆಪರೇಷನ್ ಹೇಳ್ಕೊಡ್ತೀವಿ, ಡಿಫ್ರೆಂಟ್ ಟೈಪ್ ನಾವು ಹೆಂಗಿರ್ಬೇಕು, ಏನೆಲ್ಲ ಆಗಿದೆ. ಇವನ್ ನಾವು ಸ್ಲ್ಯಾಕ್ನೆಸ್ ಆದ್ರೆ ನಮ್ ಪ್ರಾಣ ಹೋಗುತ್ತೆ, ಅದಕ್ಕೆ ಕಾರಣ ಸ್ಲ್ಯಾಕ್ನೆಸ್. ಈಗ ಪಾಕಿಸ್ತಾನೇ ಬಾರ್ಡರ್ ಬೇರೆ, ಚೈನಾ ಬಾರ್ಡರ್ ಬೇರೆ,
1: ಎಲ್ಲ ಬಾರ್ಡರಲ್ಲೂ ಬೇರೆ ಬೇರೆ ರೀತಿ ಚಟುವಟಿಕೆ ಇರುತ್ತೆ.
0: ಇದು ಮನೆ ಒಳಗಡೆ ಇರೋದು ಇನ್ಸರ್ಜೆನ್ಸಿ, ಇದ್ರಲ್ಲಿ ತುಂಬಾ ಎಚ್ಚರಿಕೆ ಆಗಿರ್ಬೇಕು ಮೇಡಮ್.
1: ಇಡೀ ಮನೆದು ಒಳಗಡೆ,
0: ಹೌದು, ಇದೆರಡು ನಾವು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಸೊ ಅದಕ್ಕೋಸ್ಕರ ಅವ್ರನ್ನ ತಯಾರು ಮಾಡ್ತೀವಿ. ಅದರಲ್ಲಿ ನಾನು ಇನ್ಸ್ಟ್ರಕ್ಟ್ ಆಗಿದ್ದೆ. ಇನ್ನೊಂದು ಇನ್ಸ್ಟ್ರಕ್ಟರ್ ಬಂದು D&M ಡ್ರೈವಿಂಗ್ ಅಂಡ್ ಮೈಂಟೆನೆನ್ಸ್ ಅಂತ TPT ಕಮಾಂಡ್, ಅದು ನಮ್ಮ ಬೆಂಗಳೂರಲ್ಲಿ ಆರ್ಮಿ ಸ್ಕೂಲ್ ಆಫ್ ಮೆಕ್ಯಾನಿಕಲ್ ಟ್ರಾನ್ಸ್ಪೋರ್ಟ್ ASMT ದೊಮ್ಲೂರಲ್ಲಿ ಇದೆ ಮೇಡಮ್. ಅಲ್ಲಿ ನಾನು ಇನ್ಸ್ಟ್ರಕ್ಟ್ ಆಗಿ ಬಂದೆ ಆಸ್ ಎ JCO ಇನ್ಸ್ಟ್ರಕ್ಟರ್. ಅಲ್ಲಿ ಬಂದು ನಾನು ಕೋರ್ಸ್ ಮಾಡಿದೆ, ಅಲ್ಲೂ ನಾನು ಐ ಗ್ರೇಡಿಂಗ್ ತಗೊಂಡೆ. ಅಲ್ಲಿ ತಗೊಂಡ ನಂತರ ಅಲ್ಲಿ ಬಂದು ನಮ್ಮ ಡ್ರೈವರ್ಸ್ಗೆ ಯಾವ ತರ ಎಮರ್ಜೆನ್ಸಿಯಲ್ಲಿ ಯಾವ ತರ ಪ್ರಿಪರೇಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಿನ್ ಗಾಡಿ ಯಾವುದೋ ಐಸಲ್ಲಿ ಸಿಕ್ಕಾಕೊಂಡ್ಬಿಡ್ತು, ಗುರ್ದೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತು, ಎಲ್ಲೋ ಗದ್ದೆಲ್ ಸಿಕ್ಕಾಕೊಂಡ್ಬಿಡ್ತು, ಯಾವ ತರ ಗಾಡಿನ ತೆಗಿಬೇಕು, ನೀನ್ ಏನ್ ಮಾಡ್ಬೇಕು, ನೀನ್ ಒಬ್ನೇ ಇದೀಯ. ಅವಾಗ ಇನ್ಸ್ಟ್ರೂಮೆಂಟ್ ಇರ್ತೈತೆ, ದಾರ ಇರ್ತೈತೆ ತೆಗಿಲಿಕ್ಕೆ, ಕಟ್ಟಿ ಯಾವ ತರ ತೆಗಿಯದ ಅಂತ ಪ್ರಾಕ್ಟಿಕಲ್ ಮಾಡಿಸ್ತಾ ಇದ್ದೀನಿ. ಅದೇ ತರ ಅವ್ರ ಕೈಲೂ ಮಾಡಿಸ್ತೇನೆ. ಇದ್ರಿಂದ ಏನಾಗ್ತಿತ್ತು, ಎನಿ ಕೈಂಡ್ ಆಫ್ ಎಮರ್ಜೆನ್ಸಿ ತಯಾರಾಗಿರ್ತಾರೆ ಹೋಗಕ್ಕೆ. ನೀರಿಲ್ಲ, ನೀನ್ ಹೆಂಗ್ ಸೇವ್ ಮಾಡೋದು, ನೀರ್ ಯಾವ ಮೂಲೆಯಲ್ಲಿ ಇರ್ತೈತೆ.
1: ಯಾವುದೇ ಕಷ್ಟದ ಪರಿಸರದಲ್ಲಿ, ಅಂದ್ರೆ ಹೈ ಆಲ್ಟಿಟ್ಯೂಡ್ ಆಗಿರಬಹುದು ಅಥವಾ ಎಲ್ಲಿ ಆಗಿರಬಹುದು, ಕಷ್ಟದ ಪರಿಸ್ಥಿತಿಯಲ್ಲಿ, ಕಷ್ಟದ ವಾತಾವರಣದಲ್ಲಿ, ಯುದ್ಧ ಕಾಲದಲ್ಲಾಗಿರಬಹುದು ಅಥವಾ ಪೀಸ್ ಟೈಮ್ ಅಲ್ಲಾಗಿರಬಹುದು, ಯಾವುದೇ ಸಂದರ್ಭದಲ್ಲೂ ಹೇಗೆ ಬದುಕಬೇಕು, ಹೇಗೆ ಸಿದ್ಧವಾಗಿರಬೇಕು ಅಥವಾ ಸದಾ ಹೇಗೆ ಸಿದ್ಧವಾಗೇ ಇರಬೇಕು ಅನ್ನೋದನ್ನ ನೀವು ಹೇಗೆ ಕಲ್ತ್ರೋ ಅದನ್ನ ನಂತರ ಕಲಿಸುವಂತ ಅವಕಾಶ ಕೂಡ ನಿಮ್ಗೆ ಸಿಕ್ತು. ತುಂಬಾ ಸಂತೋಷ ಸುಬೇದಾರ್ ನಾಗರಾಜ್ ಅವರೇ. ಹೀಗೆ ನೀವು ಒಂದು 22 ವರ್ಷ ಬಹಳ ಸುಂದರವಾದ ಸೈನ್ಯದ ಸೇವೆಯನ್ನ ಮಾಡಿದ್ರಿ, ಅದು ಆಪರೇಷನ್ಸ್ ಮೂಲಕ ಆಗಿರಬಹುದು, ಪೀಸ್ ಮೂಲಕ ಆಗಿರಬಹುದು, ಅಥವಾ ಸದಾ ನಿಮ್ಮ ಮನಸ್ಸು ಸೇವೆಗೆ ತುಳಿತಾ ಇತ್ತಲ್ಲ ಆ ಸೇವೆಯನ್ನ ಮಾಡೋ ಅಂತ ಮೂಲಕ ಕೂಡ ಆಗಿರಬಹುದು. ಏನು ಇಲ್ಲದೆ ಮನೆ ಬಿಟ್ಟು ಓಡ್ ಹೋಗಿ ಸೈನ್ಯ ಸೇರ್ಕೊಂಡವರು, ಅಲ್ಲಿಂದ ಹೊರಗೆ ಬರುವಾಗ ನಿಮ್ಮ ಹೃದಯದ ಭಾಗದಲ್ಲಿ ಸಾಕಷ್ಟು ಮೆಡಲ್ಗಳ ಜೊತೆಗೆ ಬಂದ್ರಿ. ನಿಮ್ಮ ಪಯಣ ಏನಿದೆ ಬಹಳಷ್ಟು ಕುತೂಹಲ ಹುಟ್ಟಿಸುತ್ತೆ, ಮತ್ತೆ ತುಂಬಾ ಸ್ಫೂರ್ತಿದಾಯಕವಾಗಿದೆ ಎಲ್ಲರಿಗೂ. ಯಾರೂ ಕೂಡ ಇದನ್ನ ಮಾಡಬಹುದು ಅಥವಾ ನಾನು ಇದನ್ನ ಮಾಡಬಲ್ಲೆ ಅನ್ನುವಂತ ಒಂದು ಸ್ಫೂರ್ತಿಯನ್ನ ಎಲ್ಲರಲ್ಲೂ ತುಂಬುತ್ತೆ. ತುಂಬಾ ಸಂತೋಷ ಸುಬೇದಾರ್ ನಾಗರಾಜ್ ಅವರೇ, ನಿಮ್ಮ ಅಮೂಲ್ಯವಾದ ಅನುಭವವನ್ನ ನಮ್ಮೊಂದಿಗೆ, ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಂಡ್ರಿ. ನಿಮ್ಗೆ ಧನ್ಯವಾದಗಳು. ಜೈ ಹಿಂದ್.
0: ಜೈ ಹಿಂದ್ ಮೇಡಮ್.
2: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಸುಬೇದಾರ್ ನಾಗರಾಜು ಕೆ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ, ಸಂಕಲನ ಧನರಾಜ್ SB. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಅಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ ಮಾಹಿತಿ ನೀಡಿ ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
0: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ ಮೇ 22ರಿಂದ 24ರವರೆಗೆ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಕಾಸಿಯಾ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಬೆಳಗ್ಗೆ 10 ಗಂಟೆಯಿಂದ 6 ಗಂಟೆಯವರೆಗೆ ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಸಮಯ ಆಗಿದೆ 1:47. ಕೇಳ್ತಾ ಇದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಲಂಚ್ ಬಾಕ್ಸ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಆತ್ಮೀಯವಾದ ಸ್ವಾಗತ. ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗೋಕೆ ಎರಡು ಸುಮಧುರವಾದ ಗೀತೆಗಳು ನಮ್ಮ ಪ್ಲೇಲಿಸ್ಟಲ್ಲಿ ಕಾಯ್ತಾ ಇದೆ. ಆರಂಭದಲ್ಲಿ ಮೂಡಿ ಬರ್ತಾ ಇದೆ SP ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಗೀತೆ ಸಂಭ್ರಮ ಚಿತ್ರದ್ದು. ಇನ್ನೊಂದು ಗೀತೆ ಜೊತೆಯಾಗಲಿದೆ ಗುರುಕಿರಣ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬರ್ತಾ ಇರುವ ಈ ಗೀತೆಯನ್ನು ಹಾಡಿದ್ದಾರೆ ಉದಿತ್ ನಾರಾಯಣ್. ಚಿತ್ರ ನಮ್ಮ ಬಸವ.

ಹಯಗ್ರೀವ ಚಿತ್ರದ ಗೀತೆಯನ್ನು ಅನಿರುದ್ಧ್ ಶಾಸ್ತ್ರಿಯವರ ಗಾಯನದಲ್ಲಿ ಕೇಳಿದಿರಿ. ಈ ಒಂದು ಗೀತೆಯೊಂದಿಗೆ ಲಂಚ್ ಬಾಕ್ಸ್ ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಬಂದಿದೆ. ಸಮಯ ಆಗಿದೆ 1:59:35. 2 ಗಂಟೆಗೆ ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಪ್ರಸಾರ.

0: ಮುಖ್ಯಾಂಶಗಳು. ರಾಜ್ಯದ 4 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18 ಚುನಾವಣೆ, ಚುನಾವಣಾ ಆಯೋಗ ಘೋಷಣೆ. ಎಬೋಲಾ ವೈರಸ್ ಹಿನ್ನೆಲೆ ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ನಿಗಾ ವಹಿಸುವಂತೆ ಕೇಂದ್ರ ಸರ್ಕಾರ ಸೂಚನೆ. ಎಸ್ಐಆರ್ ವಿರುದ್ಧ ರಾಜ್ಯ ಸರ್ಕಾರ ಕಾನೂನಾತ್ಮಕ ಹೋರಾಟ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಪ್ರಧಾನಿ ಹಾಗೂ ಕೇಂದ್ರ ಗೃಹ ಸಚಿವರ ವಿರುದ್ಧ ಹೇಳಿಕೆ ಹಿನ್ನೆಲೆ ರಾಹುಲ್ ಗಾಂಧಿ ಕ್ಷಮೆಯಾಚಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇದೇ 25ರವರೆಗೆ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಈರಣ್ಣ ಕಡಾಡಿ ನಾರಾಯಣ್ ಅವರ ನಿವೃತ್ತಿಯಿಂದ ತೆರವಾಗುವ ರಾಜ್ಯದ 4 ಸ್ಥಾನ ಸೇರಿ ಒಟ್ಟು 24 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣಾ ಆಯೋಗ ದಿನಾಂಕ ಘೋಷಣೆ ಮಾಡಿದೆ. ಜೂನ್ 18 ರಾಜ್ಯಸಭಾ ಚುನಾವಣೆ ನಡೆಯಲಿದ್ದು ಅಂದೇ ಮತ ಎಣಿಕೆ ಕಾರ್ಯವೂ ನಡೆಯಲಿದೆ. ಜೂನ್ 8 ನಾಮಪತ್ರ ಸಲ್ಲಿಕೆಗೆ ಕಡೆಯ ದಿನವಾಗಿದ್ದು ಜೂನ್ 9 ನಾಮಪತ್ರ ಪರಿಶೀಲನೆ ನಡೆಯಲಿದೆ. ಜೂನ್ 11 ನಾಮಪತ್ರ ಹಿಂಪಡೆಯಲು ಕೊನೆಯ ದಿನವಾಗಿದೆ. ಜೂನ್ 1 ಅಧಿಸೂಚನೆ ಹೊರಡಿಸಲಾಗುವುದು ಎಂದು ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ. ಎಬೋಲಾ ವೈರಸ್ ಹಿನ್ನೆಲೆಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದು, ದೇಶದಲ್ಲಿ ಕೇಂದ್ರ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಘೋಷಿಸಿದೆ. ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಕೇಂದ್ರ ಸರ್ಕಾರ ತುರ್ತು ಪತ್ರ ಬರೆದಿದ್ದು ನಿಗಾ ವಹಿಸುವಂತೆ ಸೂಚಿಸಿದೆ. ವಿಮಾನ ನಿಲ್ದಾಣಗಳಲ್ಲಿ, ಬಂದರುಗಳಲ್ಲಿ ಪ್ರಯಾಣಿಕರ ತಪಾಸಣೆಗೆ ಕೇಂದ್ರ ಆರೋಗ್ಯ ಸಚಿವಾಲಯ ಕಟ್ಟುನಿಟ್ಟಿನ ಆದೇಶ ನೀಡಿದೆ. ಕಾಂಗೋ, ಉಗಾಂಡ ಹಾಗೂ ದಕ್ಷಿಣ ಸೂಡಾನ್ನಿಂದ ಭಾರತಕ್ಕೆ ಆಗಮಿಸುವ, ಆ ದೇಶಗಳ ಮೂಲಕ ಪ್ರಯಾಣಿಸುವ ಪ್ರಯಾಣಿಕರ ಬಗ್ಗೆ ನಿಗಾ ಇಡುವಂತೆ ನಿರ್ದೇಶನ ನೀಡಿದೆ. ರಾಜ್ಯ ಆರೋಗ್ಯ ಇಲಾಖೆ ಕ್ವಾರಂಟೈನ್ ಕೇಂದ್ರ ಗುರುತು ಮಾಡಬೇಕು. ಹೆಲ್ತ್ ಸ್ಕ್ರೀನಿಂಗ್ ಸಿಬ್ಬಂದಿಯನ್ನು ಹೆಚ್ಚಳ ಮಾಡಬೇಕು. ಎಬೋಲಾ ಚಿಕಿತ್ಸೆ ಕುರಿತಂತೆ ಆರೋಗ್ಯ ಕಾರ್ಯಕರ್ತರಿಗೆ ಅರಿವು ಮೂಡಿಸುವಂತೆ ಸೂಚಿಸಿದೆ. ಪ್ರಸ್ತುತ ಭಾರತದಲ್ಲಿ ಯಾವುದೇ ಎಬೋಲಾ ಪ್ರಕರಣಗಳು ದಾಖಲಾಗಿಲ್ಲ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಸ್ಪಷ್ಟಪಡಿಸಿದೆ. ವೈದ್ಯಕೀಯ ಕೋರ್ಸು ಪ್ರವೇಶಕ್ಕೆ ನೀಟ್ ಬದಲಾಗಿ ಮೊದಲಿನಂತೆ ಸಿಇಟಿ ಪರೀಕ್ಷೆ ನಡೆಯಲಿ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಚುನಾವಣಾ ಆಯೋಗ, ಐಟಿ, ಇಡಿಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ದೂರಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ನಿಂದ ಈಗಾಗಲೇ ಲಕ್ಷಾಂತರ ಮಂದಿ ಮತದಾನದ ಹಕ್ಕನ್ನು ಕಳೆದುಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಎಸ್ಐಆರ್ ವಿರುದ್ಧ ಕಾನೂನಾತ್ಮಕ ಹೋರಾಟ ಮುಂದುವರಿಸಲಿದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಯಾವುದೋ ಎಐ ಆಧಾರಿತ ಸಾಫ್ಟ್ವೇರ್ ಉಪಯೋಗಿಸಿಕೊಂಡು ಕೆಲವೊಂದು ಮತಗಳನ್ನು ತೆಗೆಯುವ ಕೆಲಸ ಆಗಿದೆ. ಬಿಜೆಪಿಯವರಿಗೆ ಚುನಾವಣೆ ಗೆಲ್ಲುವುದೇ ಮುಖ್ಯವಾಗಿದೆ ಹೊರತು ದೇಶದ ಆರ್ಥಿಕ ಪರಿಸ್ಥಿತಿ, ವಿದೇಶಾಂಗ ನೀತಿ ಬಗ್ಗೆ ಚಿಂತೆ ಇಲ್ಲ ಎಂದು ದಿನೇಶ್ ಗುಂಡೂರಾವ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜುಲೈ 1 ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ತ್ರಿಭಾಷಾ ಅಧ್ಯಯನವನ್ನು ಕಡ್ಡಾಯಗೊಳಿಸುವ ಹೊಸ ನೀತಿಯನ್ನು ಪ್ರಶ್ನಿಸಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇಂದು ಅರ್ಜಿ ಸಲ್ಲಿಸಲಾಗಿದೆ. ವಿದ್ಯಾರ್ಥಿಗಳು ಮತ್ತು ಪೋಷಕರು ಸಲ್ಲಿಸಿದ್ದ ಅರ್ಜಿಯನ್ನು ಪರಿಶೀಲಿಸಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಮುಂದಿನ ವಾರ ವಿಚಾರಣೆ ನಡೆಸಲು ಒಪ್ಪಿಕೊಂಡಿದೆ. ಕೇಂದ್ರ ಮಾಧ್ಯಮಿಕ ಶಿಕ್ಷಣ ಮಂಡಳಿಯು ಹೊರಡಿಸಿದ ಸುತ್ತೋಲೆಯಲ್ಲಿ 9ನೇ ತರಗತಿಯ ವಿದ್ಯಾರ್ಥಿಗಳು ಜುಲೈ 1 3 ಭಾಷೆಗಳನ್ನು ಅಧ್ಯಯನ ಮಾಡಬೇಕು. ಅವುಗಳಲ್ಲಿ ಕನಿಷ್ಠ 2 ಸ್ಥಳೀಯ ಭಾಷೆಗಳಾಗಿರಬೇಕು ಎಂದು ತಿಳಿಸಿದೆ. ಈ ಸುತ್ತೋಲೆಯನ್ನು ವಿರೋಧಿಸಿದ ಹಿರಿಯ ವಕೀಲ ಮುಕುಲ್ ರೋಹಟಗಿ, 9ನೇ ತರಗತಿಯಲ್ಲಿ ಹೆಚ್ಚುವರಿ 2 ಭಾಷೆಗಳನ್ನು ಕಲಿಯುವುದು 10ನೇ ತರಗತಿಯ ಬೋರ್ಡ್ ಪರೀಕ್ಷೆಗಳ ತಯಾರಿಕೆಗೆ ಅಡ್ಡಿಯಾಗಲಿದೆ ಎಂದು ವಾದಿಸಿದರು. ಇದು ವಿದ್ಯಾರ್ಥಿಗಳ ಮೇಲೆ ಹೊರೆಯಾಗಲಿದೆ ಎಂದು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿದರು. ವಾದ ಆಲಿಸಿದ ನ್ಯಾಯಪೀಠ ಮುಂದಿನ ವಾರ ವಿಚಾರಣೆಗೆ ಈ ವಿಷಯವನ್ನು ಪಟ್ಟಿ ಮಾಡುವುದಾಗಿ ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ನೀಡಿದ ಹೇಳಿಕೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್

ಮುಖಂಡ ರಾಹುಲ್ ಗಾಂಧಿ ಕ್ಷಮೆಯಾಚಿಸುವಂತೆ ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಬದ್ಧವಾಗಿ 3 ಬಾರಿ ದೇಶದ ಪ್ರಧಾನಿಯಾಗಿ ಆಯ್ಕೆಯಾಗಿರುವ ಪ್ರಧಾನಿ ಮೋದಿ ಅವರನ್ನು ವಿಶ್ವವೇ ಕೊಂಡಾಡುತ್ತಿದೆ. ಇಂತಹ ಸಂದರ್ಭದಲ್ಲಿ ದೇಶದ ಪ್ರಧಾನಿ ಮತ್ತು ಗೃಹ ಸಚಿವರ ಬಗ್ಗೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೀಳುಮಟ್ಟದಲ್ಲಿ ಮಾತನಾಡಿರುವುದು ಸಾಂವಿಧಾನಿಕ ಹುದ್ದೆಗಳಿಗೆ ಮಾಡಿರುವ ಅವಮಾನ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಧಿಕಾರಿಗಳು ಸಮಾಜದ ಒಳಿತಿಗಾಗಿ ನ್ಯಾಯದ ಪರವಾಗಿ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಮಂಡ್ಯ ತಾಲೂಕಿನ ಬಾಕಿ ಇರುವ ಪ್ರಕರಣಗಳ ವಿಚಾರಣೆ ಮತ್ತು ವಿಲೇವಾರಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಅಧಿಕಾರಿಗಳು ಕಾನೂನುಬದ್ಧವಾಗಿ ಹಾಗೂ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಲು ಕರೆ ನೀಡಿದ್ದಾರೆ. ಲೋಕಾಯುಕ್ತ ಸಂಸ್ಥೆಯನ್ನು ಬಲಹೀನ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಇದಕ್ಕೂ ಮೊದಲು ಜಿಲ್ಲೆಯ ಬಂದಿಗೌಡ ಬಡಾವಣೆ 2ನೇ ಕ್ರಾಸ್ನಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ವಿದ್ಯಾರ್ಥಿನಿಯರ ವಸತಿ ನಿಲಯ ಹಾಗೂ ವಾಲ್ಮೀಕಿ ವಸತಿ ನಿಲಯಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಸಮಸ್ಯೆಗಳ ಅಹವಾಲು ಸ್ವೀಕರಿಸಿದರು. 15 ದಿನಗಳಲ್ಲಿ ವಿದ್ಯಾರ್ಥಿ ನಿಲಯವನ್ನು ವರ್ಗಾವಣೆ ಮಾಡುವಂತೆ ಹಾಗೂ ವಸತಿ ನಿಲಯದ ಅಡುಗೆ ಸಿಬ್ಬಂದಿ ಹಾಗೂ ವಾರ್ಡನ್ ಅವರನ್ನು ಶೀಘ್ರವೇ ಬದಲಾಯಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಪಾದಚಾರಿ ಮಾರ್ಗದಲ್ಲಿ ಶೇಖರಿಸಲಾಗಿರುವ ಮರದ ರೆಂಬೆ ಕೊಂಬೆ ಹಾಗೂ ಇತರೆ ಮರದ ಅವಶೇಷಗಳನ್ನು ವಿಲೇವಾರಿ ಮಾಡಲು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ನಿನ್ನೆ ಸುರಿದ ಮಳೆಯಿಂದಾಗಿ ಬಹಳಷ್ಟು ಮರಗಳು ಧರೆಗುಳುಗಿವೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ನಗರ ಪಾಲಿಕೆಗಳು ತಮ್ಮ ವ್ಯಾಪ್ತಿಯಲ್ಲಿರುವ ಸಣ್ಣ ಪುಟ್ಟ ಮರದ ಕೊಂಬೆಗಳು ಹಾಗೂ ಇತರೆ ಅವಶೇಷಗಳನ್ನು ಶ್ರೆಡ್ಡಿಂಗ್ ಯಂತ್ರಗಳನ್ನು ನಿಯೋಜಿಸುವ ಮೂಲಕ ತ್ಯಾಜ್ಯವನ್ನು ಕಾಂಪೋಸ್ಟ್ ಘಟಕಕ್ಕೆ ಸಾಗಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ನಿನ್ನೆ ಸುರಿದ ಮಳೆಯಿಂದಾಗಿ 192 ಮರದ ರೆಂಬೆ ಕೊಂಬೆಗಳು ಧರೆಗುರುಳಿವೆ ಎಂದು ಜಿಬಿಎ ಪ್ರಕರಣದಲ್ಲಿ ತಿಳಿಸಿದೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಯಲ್ಲಿ ಕಳೆದ ರಾತ್ರಿ ಸುರಿದ ಬಿರುಗಾಳಿ ಸಮೇತ ಮಳೆಯಿಂದಾಗಿ ಮರಗಳು ಬೆಸ್ಕಾಂ ಇಲಾಖೆಯ ವಿದ್ಯುತ್ ಕಂಬಗಳ ಮೇಲೆ ಉರುಳಿಬಿದ್ದ ಪರಿಣಾಮ ತಿಪ್ಪಸಂದ್ರ ಎಂ ಹೊಸಹಳ್ಳಿ ಕ್ರಾಸ್ ಗೊಲ್ಲಹಳ್ಳಿ ಬೆಡ್ ಶೆಡ್ಹಳ್ಳಿ ಗ್ರಾಮಗಳಲ್ಲಿ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿದೆ. ಬೆಸ್ಕಾಂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ದುರಸ್ತಿಯಲ್ಲಿ ತೊಡಗಿದ್ದಾರೆ. ಇಂದು ಸಂಜೆಯೊಳಗೆ ಸಮರ್ಪಕ ವಿದ್ಯುತ್ ಪೂರೈಕೆಗೆ ವ್ಯವಸ್ಥೆ ಮಾಡಲಾಗುವುದು ಎಂದು ಬೆಸ್ಕಾಂ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಅನ್ಸರ್ ಪಾಷಾ ತಿಳಿಸಿದ್ದಾರೆ. ವಿವಿಧ ಸರ್ಕಾರಿ ಇಲಾಖೆಗಳು ಮತ್ತು ಸಂಸ್ಥೆಗಳಲ್ಲಿ ನೇಮಕಗೊಂಡ ಯುವಕರಿಗೆ ನಾಳೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ನೇಮಕಾತಿ ಪತ್ರಗಳನ್ನು ವಿತರಿಸಲಿದ್ದಾರೆ. ಇದೇ ವೇಳೆ ಅವರು ಈ ಯೋಜನೆಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಬೆಂಗಳೂರಿನಲ್ಲಿ ನಡೆಯುವ ಸಮಾರಂಭದಲ್ಲಿ ಕೇಂದ್ರ ಸಣ್ಣ ಅತಿಸಣ್ಣ ಮಧ್ಯಮ ಕೈಗಾರಿಕಾ ಸಚಿವೆ ಶೋಭಾ ಕರಂದ್ಲಾಜೆ ನೇಮಕಾತಿ ಪತ್ರ ವಿತರಿಸಲಿದ್ದಾರೆ. ರಾಜ್ಯದ ಕರಾವಳಿ, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಕೆಲ ಜಿಲ್ಲೆಗಳಲ್ಲಿ ಇಂದು ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಬೆಂಗಳೂರಿನಲ್ಲಿ ಇದೇ 25ರ ವೇಳೆಗೆ ಮಳೆ ಮುಂದುವರಿಯಲಿದೆ ಎಂದು ಇಲಾಖೆ ಮುನ್ಸೂಚನೆ ನೀಡಿದೆ. ರಾಜಧಾನಿಯಲ್ಲಿ ನಿನ್ನೆ ಸುರಿದ ಮಳೆಗೆ ಹಲವೆಡೆ ಮರಗಳು ಉರುಳಿ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ. ಹಲವು ಪ್ರದೇಶಗಳಲ್ಲಿ ಮಧ್ಯರಾತ್ರಿ ವೇಳೆ ಮಳೆ ತೀವ್ರಗೊಂಡಿದ್ದು ಬಿರುಗಾಳಿಗೆ ಮರಗಳು ಉರುಳಿವೆ ಎಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 4 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ, ಚುನಾವಣಾ ಆಯೋಗ ಘೋಷಣೆ. ಎಬೋಲಾ ವೈರಸ್ ಹಿನ್ನೆಲೆ ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ನಿಗಾ ವಹಿಸುವಂತೆ ಕೇಂದ್ರ ಸರ್ಕಾರ ಸೂಚನೆ. ಎಸ್ಐಆರ್ ವಿರುದ್ಧ ರಾಜ್ಯ ಸರ್ಕಾರ ಕಾನೂನಾತ್ಮಕ ಹೋರಾಟ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಪ್ರಧಾನಿ ಹಾಗೂ ಕೇಂದ್ರ ಗೃಹ ಸಚಿವರ ವಿರುದ್ಧ ಹೇಳಿಕೆ ಹಿನ್ನೆಲೆ ರಾಹುಲ್ ಗಾಂಧಿ ಕ್ಷಮೆಯಾಚಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇದೇ 25ರವರೆಗೆ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ನಾವು ಈಗ ಪ್ರಮುಖ ಜಿಲ್ಲೆ ಆಸ್ಪತ್ರೆಗಳಲ್ಲೇ ಡೇ ಕೇರ್ ಕೀಮೋಥೆರಪಿ ಕೇಂದ್ರಗಳನ್ನು ಆರಂಭಿಸಿದ್ದೇವೆ. ಇಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಕೀಮೋಥೆರಪಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆದರಿದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ.
1: ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ May 22-24 ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಕಾಸಿಯಾ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಬೆಳಗ್ಗೆ 10-6 ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ.

ಸುದೀಪ್ ಡ್ಯಾಡಿ.

0: ಆತ್ಮೀಯ ಪ್ರೀತಿಯ ಕೇಳುಗರಿಗೆಲ್ಲ ಇಂದಿನ ಆಕಾಶ ಬುಟ್ಟಿ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಇಂದು ನಮ್ಮ ಜೊತೆಗಿದ್ದಾರೆ.
1: ನನ್ನ ಹೆಸರು ದರ್ಯಪ್ಪ ಶೆಟ್ಟಪ್ಪ ಹಡಪದ್.
0: ತಾವು ಇಂಜಿನಿಯರ್ ಆಗಿ ಸುಮಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದಿರಿ.
1: ಎಸ್.
0: ಯಾವ ವರ್ಷದಲ್ಲಿ ನೀವು ಸೇವೆಗೆ ಜಾಯಿನ್ ಆದ್ರಿ ಸರ್?
1: 1985 ಆಲ್ ಇಂಡಿಯಾ ರೇಡಿಯೋ ಸಂಗ್ಲಿಯಲ್ಲಿ ನಾನು ಜಾಯ್ನ್ ಆಗಿದ್ದೆ. ಫಸ್ಟ್ ಅಪಾಯಿಂಟ್ಮೆಂಟ್.
0: ಫಸ್ಟ್ ಅಪಾಯಿಂಟ್ಮೆಂಟ್ ಆ ಕ್ಷಣ ನೆನೆಸ್ಕೊಂಡ್ರೆ ಏನಿಸುತ್ತೆ ನಿಮಗೆ?
1: ಏಕದಮ್ ಚೆನ್ನಾಗಿ ಅನ್ನಿಸ್ತೆ. ಇಂಥ ದೊಡ್ಡ ಮೀಡಿಯಾದಲ್ಲಿ ದೇವರ ಕೃಪೆಯಿಂದ, ತಾಯಿ ತಂದೆಯವರ ಕೃಪೆಯಿಂದ ಹಾಗೂ ಹಿರಿಯರ ಗುರುವರ ಪುಣ್ಯದಿಂದ ಇಂಥ ಒಂದು ಮೀಡಿಯಾದಲ್ಲಿ ನಂದು ಸೆಲೆಕ್ಷನ್ ಆಗ್ಬೇಕು. ನನ್ನ ಜೀವನವೂ ಸಹ ನನ್ನ ಚೆನ್ನಾಗಿ ಅನ್ನಿಸ್ತು. ಅದೇ ಪ್ರತಿಯೊಂದು ವಿಐಪಿ ರೆಕಾರ್ಡಿಂಗ್, ರನ್ನಿಂಗ್ ಕಾಮೆಂಟ್ರಿ, ಸ್ಟುಡಿಯೋ ರೆಕಾರ್ಡಿಂಗ್, ಆ ಹೇಳಿಯಲ್ಲಿ NEC ಟ್ರಾನ್ಸ್ಮಿಟರ್ ಇತ್ತು ಸಂಗ್ಲಿ ಆಕಾಶವಾಣಿ. ಪ್ಯಾರಲಲ್ ಟು ಗುಲ್ಬರ್ಗಾ ಸೇಮ್ ಪ್ರೊಜೆಕ್ಟ್. ಕಲಬುರಗಿ ಆಕಾಶವಾಣಿ ಹಾಗೂ ಸಂಗ್ಲಿ ಆಕಾಶವಾಣಿ ಸೇಮ್, ಬಟ್ ಕಲಬುರಗಿ ಆಕಾಶವಾಣಿ ಕನ್ನಡ ಬ್ರಾಡ್ಕಾಸ್ಟಿಂಗ್ ಲ್ಯಾಂಗ್ವೇಜ್, ಸಂಗ್ಲಿ ಇಸ್ ಮರಾಠಿ ಲ್ಯಾಂಗ್ವೇಜ್. ನಾವು ಕಲಿತಿದ್ದು ಕನ್ನಡ ಮೀಡಿಯಂ ಅಪ್ ಟು SSC ನಾಗಣಸೂರ್ ಅಂತ ಊರದಲ್ಲಿ, ಅಕ್ಕಲಕೋಟೆ ತಾಲೂಕದಲ್ಲಿ, ಬೌಂಡ್ರಿ ಆಫ್ ಕಲಬುರಗಿ, ಅಫ್ಜಲ್ಪುರ್ ಬೌಂಡ್ರಿ, ಅಕ್ಕಲಕೋಟ ಬೌಂಡ್ರಿ ಇಸ್ ನಿಯರೆಸ್ಟ್. ಆಮೇಲೆ ನಮ್ಮದು ಅಪ್ ಟು SSC ಕನ್ನಡ ನಾಗಣಸೂರದಲ್ಲಿ ಜಿಲ್ಲಾ ಪರಿಷತ್ ಕನ್ನಡ ಶಾಲಾ ನಾಗಣಸೂರ್, ಆಮೇಲೆ SG ಪ್ರಚಂಡ ಹೈಸ್ಕೂಲ್ ನಾಗಣಸೂರ್, ಆಫ್ಟರ್ SSC ನಮ್ಮ ಕಡೆ SSC ಇತ್ತು. ಬಟ್ ಆಮೇಲೆ ಹೋದ ಬಳಿ ಸೋಲಾಪುರದಲ್ಲಿ ನಮ್ದೆಲ್ಲ ಎಲೆಕ್ಟ್ರಾನಿಕ್ಸ್ ಎಜುಕೇಶನ್ ಆಯಿತು. ಸಂಗ್ಲಿ ಆಕಾಶವಾಣಿಯಲ್ಲಿ 25/9/1985 ನಾನು ಜಾಯ್ನ್ ಆಗಿದ್ದು ಡ್ಯೂಟಿ.
0: ಸರ್, ಈಗ ನಿಮ್ಮ ಎಲೆಕ್ಟ್ರಾನಿಕ್ಸ್ ಏನು ವಿದ್ಯಾಭ್ಯಾಸ ಮಾಡಿದ್ರಲ್ಲ, ಏನು ಡಿಪ್ಲೊಮಾನ ಅಥವಾ BE ನ ತಮ್ಮ?
1: ನಾನು 2 ಇಯರ್ ಡಿಪ್ಲೊಮಾ ITI ಬೇಸ್ ಮೇಗಿಂದು ನಾವು IG ಟೆಕ್ನಿಷಿಯನ್ ಅಂತ ಜಾಯ್ನ್ ಆಗಿದ್ದೆ. ಆಮೇಲೆ 3 ವರ್ಷ ನಂತರ ಮುಂಬೈ ಆಕಾಶವಾಣಿಯಲ್ಲಿ ನಂದು ವೆಸ್ಟ್ ಜೋನ್ ಚೀಫ್ ಇಂಜಿನಿಯರ್ ಅಂಡರ್ ನಮ್ದು ಪ್ರಾಜೆಕ್ಟ್ ಅಂಡರ್ ನಂದು ಪ್ರಮೋಷನ್ ಆಯ್ತು. ನಾವು ಪೈಲ ಪ್ರಾಜೆಕ್ಟ್ ಆಕಾಶವಾಣಿ ಹೊಸ ಆಕಾಶವಾಣಿ ತಯಾರು ಮಾಡೋದ್ರಾಗ ನಮ್ದು ಸೆಲೆಕ್ಷನ್ ಆಯ್ತು ರೀ ಆನ್ ಪ್ರಮೋಷನ್. ಫಸ್ಟ್ ಬೀಡ್ ಆಕಾಶವಾಣಿ ಮಹಾರಾಷ್ಟ್ರ, ಸೆಕೆಂಡ್ ಅವಹಾ ಗುಜರಾತ್, ಥರ್ಡ್ ಉಸ್ಮಾನಾಬಾದ್. ಉಸ್ಮಾನಾಬಾದ್ ಆದ ನಂತರ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಕೊಟ್ಟು ಇಂಜಿನಿಯರ್ ಅಂತ ಸೋಲಾಪುರ ಆಕಾಶವಾಣಿಯಲ್ಲಿ 11 ವರ್ಷ ಕೆಲಸ ಮಾಡಿದ್ದೆ. 2-3 ಪ್ರಾಜೆಕ್ಟ್ ಅದಾಗ ನ್ಯಾಷನಲ್ ಅವಾರ್ಡ್ ತಗೊಂಡಿದ್ದೆವು ಫ್ರಮ್ ANDB ಮಿನಿಸ್ಟರ್ ಸರ್ಟಿಫಿಕೇಟ್ಸ್ ಆಲ್ಸೋ ರಿಸೀವ್ಡ್.
0: ತುಂಬಾ ಸಂತೋಷ ಸರ್. ಈಗ ನೀವು ಮೊಟ್ಟ ಮೊದಲ ಬಾರಿಗೆ ನೀವು ಏನು ಆಕಾಶವಾಣಿಗೆ ಸೇರ್ಬೇಕಾದ್ರೆ ನಿಮ್ಮ ತಂದೆ ತಾಯಿಗಳ ಒಂದು ಪ್ರಕ್ರಿಯೆ ಏನಿತ್ತು, ಅವರ ಒಂದು ಸಂತೋಷದ ಕ್ಷಣಗಳು ನೆನಪಿದೆಯಾ ನಿಮಗೆ?
1: ಎಸ್. ದೇವರ ಕೃಪೆಯಿಂದ, ತಾಯಿ ತಂದೆಯರ ಆಶೀರ್ವಾದ ಹಾಗೂ ಗುರು ಹಿರಿಯರ ಪುಣ್ಯದಿಂದ ಇದೊಂದು ನನಗೆ ಚಾನ್ಸ್ ದೊರಕಿತ್ತು. ಆಮೇಲೆ 85 ಹಿಡಿದು VIP ರೆಕಾರ್ಡಿಂಗ್, ರನ್ನಿಂಗ್ ಕಾಮೆಂಟ್ರಿ ಆ್ಯಂಡ್ ಆಲ್ ಎಜುಕೇಷನ್ ಪ್ರೋಗ್ರಾಮ್, ವುಮೆನ್ಸ್ ಪ್ರೋಗ್ರಾಮ್, ಸಾಹಿತ್ಯ ಸಮ್ಮೇಳನ ಇನ್ ಮರಾಠಿ, ನಾಟ್ಯ ಸಮ್ಮೇಳನ, ಆಲ್ ಟೈಪ್ ಆಫ್
0: ರೆಕಾರ್ಡಿಂಗ್
1: ಮಾಡಿದ್ದೆವು.
0: ತುಂಬಾ ಸಂತೋಷ. ಈಗ ನೀವು ಟೆಕ್ನಿಷಿಯನ್ ಆಗಿ, ಆಸ್ ಎ ಟೆಕ್ನಿಷಿಯನ್ ಆಗಿ ನೀವು ಏನು ಸೇವೆಗೆ ಸೇರ್ಕೊಂಡ್ರಲ್ಲ, ಇಷ್ಟು ವರ್ಷಕ್ಕೆ ನಿಮ್ಗೆ ಒಂದು ಪ್ರಮೋಷನ್, ತದನಂತರದ ಒಂದು ಪ್ರಮೋಷನ್ ಸಿಕ್ತು ಸರ್?
1: ನಮ್ಮ ಡಿಪಾರ್ಟ್ಮೆಂಟ್ದಲ್ಲಿ ಆಫ್ಟರ್ ಟೆಕ್ನಿಷಿಯನ್ ಸೀನಿಯರ್ ಟೆಕ್ನಿಷಿಯನ್ ಅಂತ ಒಂದು ಪೋಸ್ಟ್ ಆಯ್ತು. ಅದು 3.5 ಇಯರ್ಸ್ ಅದ, 89 ಜಾಯ್ನ್ ಆದೆ. ಆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋ ಡಿಪಾರ್ಟ್ಮೆಂಟಲ್ಲಿ ಎಕ್ಸಾಮ್ ಇದ್ದವ್ರೆ 4 ರಾಜ್ಯದಾಗ ಅಪ್ರಾಕ್ಸಿಮೇಟ್ಲಿ 300% ಜಾಯ್ನ್ ದ ಡಿಪಾರ್ಟ್ಮೆಂಟಲ್ ಎಕ್ಸಾಮ್. ಅಲ್ಲಿ ಮೆರಿಟ್ ಮ್ಯಾಗ 9 ಮಂದಿ ಪಾಸ್ ಆಗಿದ್ರು. ನಾ 7th ರ್ಯಾಂಕ್ದಾಗ ದೇವರ ಕೃಪೆಯಿಂದ ನಾ ಪಾಸ್ ಆಗಿ ಸೋಲಾಪುರ ಆಕಾಶವಾಣಿಯಲ್ಲಿ IG ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಅಂತೇಳಿ ಜಾಯ್ನ್ ಆದೆ. ಅಲ್ಲಿ 2-3 ಪ್ರಾಜೆಕ್ಟ್ ಸುದ್ದಿ ಇಂಜಿನಿಯರಿಂಗ್ ಸ್ಟಾಫ್ದಿಂದ ಮಾಡಿದೆವು. ನ್ಯಾಷನಲ್ ಅವಾರ್ಡ್ ಸುದ್ದ ನಾವೆಲ್ಲರೂ ಕೂಡಿ ತಗೊಂಡಿದ್ದೇವೆ.
0: ಈಗ ನ್ಯಾಷನಲ್ ಅವಾರ್ಡ್ ನಿಮಗೆ ಸಿಗಬೇಕಾದ್ರೆ ಯಾವ ಒಂದು ನಿಮ್ಮ ಸೇವೆಯನ್ನು ಗುರುತಿಸಿ ಅವರು ನ್ಯಾಷನಲ್ ಅವಾರ್ಡ್ ತಮ್ಗೆ ಕೊಟ್ಟರು ಸರ್?
1: ಒಂದು ಸ್ಪೆಷಲ್ ಪ್ರೊಜೆಕ್ಷನ್, ಫೋನ್ ಇನ್ ಕನ್ಸೋಲ್, ಒಂದು ಇಕ್ವಿಪ್ಮೆಂಟ್ ಇಂಜಿನಿಯರ್ ಕೂಡಿ ನಾವು ತಯಾರು ಮಾಡಿದ್ದೆವು. ಆಮೇಲೆ ಕಂಪ್ಯೂಟರೈಸ್ ಸಿಸ್ಟಮ್ ಇನ್ ಆಲ್ ಇಂಡಿಯಾ ರೇಡಿಯೋದ ಬೇಸ್ ಮ್ಯಾಗ ನಾವು ಫಸ್ಟ್ ಸೋಲಾಪುರ ಆಕಾಶವಾಣಿಯಲ್ಲಿ ತಯಾರು ಮಾಡಿದ್ದೆವು. ಹಾರ್ಡ್ ಡಿಸ್ಕ್ ಬೇಸ್ ರೆಕಾರ್ಡಿಂಗ್ ಅಂಡ್ ಬೆಸ್ಟ್ ಮೇಂಟೆನೆನ್ಸ್ ಸೆಂಟರ್ ಥರ್ಡ್. ಅಪ್ರಾಕ್ಸಿಮೇಟ್ಲಿ ನಾನು ಅನಿಸೋ ಮಟ್ಟಿಗೆ ಆಕಾಶವಾಣಿ ಸೋಲಾಪುರ್ ಆಗ ನಮ್ಮ ಬಾಸ್ ಕೈಲಾಸವಾಸಿ ಜಗತಾಪ್ ಸರ್ ಇದ್ರು. ಅವರು ಟೆಕ್ನಿಕಲ್ ಇಸ್ MSc ಫಿಸಿಕ್ಸ್ ಅವ್ರದ್ದು ಇದಾಗಿತ್ತು. ಅವರು ಅಡ್ವಾನ್ಸ್ ಟೆಕ್ನಾಲಜಿ ಇಷ್ಟು ಇದು ಮಾಡೋರು, ನಮ್ಗೆ ಪುಷಪ್ ಕೊಡೋರು. ಕಂಪ್ಯೂಟರೈಸ್ ಸಿಸ್ಟಮ್ ದೊಡ್ಡ ದೊಡ್ಡ ಸ್ಟೇಷನ್ದವ್ರಿಗೆ ಟ್ರೈ ಮಾಡಲು ಕೊಟ್ಟಿರು, ಬಟ್ ಯಾರು ಟ್ರೈ ಮಾಡಲಿಲ್ಲ. ಸೇಫ್ಟಿ ನಮ್ಮ ಸಮ್ ಸ್ಟೇಷನ್ದಾಗ ನಾವು ಫಸ್ಟ್ ಇನ್ ಇಂಡಿಯಾ. ಅವಾರ್ಡ್ ಬಿ ಸಿಕ್ಕದ ಹಳ್ಯಾಗ ಪ್ರಾಜೆಕ್ಟ್ಗೆ. ಟೋಟಲ್ ಹ್ಯಾಟ್ರಿಕ್ ಕಂಪ್ಲೀಟೆಡ್ ಇನ್ ಆಲ್ ಇಂಡಿಯಾ ರೇಡಿಯೋ. ನನಗನ್ಸೋ ಮಟ್ಟಿಗೆ ಸೋಲಾಪುರ ಆಕಾಶವಾಣಿ ಆಗಿರ್ಬಹುದು.
0: ತುಂಬಾ ಸಂತೋಷ. ತಾವು ಇಷ್ಟೆಲ್ಲ ಕೆಲಸ ಮಾಡಿ ನಮ್ಮ ಆಕಾಶವಾಣಿಗೆ ಹೊಸ ಕೇಂದ್ರಗಳ ಒಂದು ಸ್ಥಾಪನೆಗೆ ನೀವು ಕೈ ಜೋಡಿಸಿ ಅದರಲ್ಲಿ ನೀವು ತುಂಬಾ ಸೇವೆಯನ್ನು ಸಲ್ಲಿಸಿ

0: ಜೊತೆಗೆ ಒಂದು ಸಾಂಸಾರಿಕ ಜೀವನ ಎಲ್ಲ ಹೇಗಿತ್ತು ಸರ್? ತುಂಬಾ ಸ್ಟೇಷನ್ಗಳಲ್ಲಿ ಕೆಲಸ ಮಾಡಿದಿರಿ, ತುಂಬಾ ಟ್ರಾನ್ಸ್ಫರ್ಸ್ ತಗೊಂಡಿದ್ದೀರಿ, ಒಂದು ಕೇಂದ್ರದಿಂದ ಮತ್ತೊಂದು ಕೇಂದ್ರಕ್ಕೆ ಹೋದಾಗ ವಾತಾವರಣ ಬದಲಾವಣೆ ಆಗತ್ತೆ, ತಿಂಡಿ ಬದಲಾವಣೆ ಆಗತ್ತೆ, ಊಟ ಬದಲಾವಣೆ ಆಗತ್ತೆ, ನೀರ್ ಬದಲಾವಣೆ ಆಗತ್ತೆ, ಒಂದೊಂದ್ಸಲ ಹೋಗೋದಿಲ್ಲ. ವರ್ಗಾವಣೆ ಅವಧಿಯಲ್ಲಿ ಯಾವ ತರದ ನೀವು ಸಮಸ್ಯೆಗಳನ್ನು ಎದುರಿಸಿದಿರಿ, ಹೇಗೆ ಅದನ್ನು ನಿಭಾಯಿಸಿದಿರಿ?
1: ಫ್ರಮ್ 85 to 91 ಬ್ಯಾಚುಲರ್ ನಾವು ಇದ್ದೇವ್ರಿ. ಆಫ್ಟರ್ 91 ಮೇದಾಗ ನಿನ್ನೆ ನಮ್ದು ಲಗ್ನದ ವಾಡದೇವ್ ಸರ್.
0: ತುಂಬಾ ಸರ್ ಈ ಒಂದು ಶುಭ ಸಂದರ್ಭದಲ್ಲಿ ಒಂದು ಹಾಡನ್ನ ನೀವು ಸಮರ್ಪಣೆ ಮಾಡಬೇಕು, ಯಾವ ಹಾಡನ್ನ ಅವ್ರು ಕೇಳಿಸಕ್ ಇಷ್ಟಪಡ್ತೀರಿ ಸರ್?
1: ರಾಘವೇಂದ್ರ ಸ್ವಾಮಿಯದು ಮತ್ತು ಬಸವಲಿಂಗ ಸ್ವಾಮಿಯದು ಭಕ್ತಿ ಗೀತೆ ಹಚ್ಚಿದ್ರೆ ನಡೀತದೆ.
0: ಆಯ್ತಾಯ್ತು, ಈಗ ಈ ಒಂದು ಹಾಡನ್ನ ಕೇಳಿಸೋಣ.
1: ಟೀಕಾ ಟೀಕಾ.

0: ಹಾಡಿನ ನಂತರ ಆಕಾಶ್ ಬುಟ್ಟಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿಮ್ಮ ಒಂದು ಸೇವಾ ಅವಧಿಯಲ್ಲಿ ನೀವು ಪ್ರಾಜೆಕ್ಟ್ ಅಲ್ಲಿ ಕೆಲವೊಂದು ಕೇಂದ್ರಗಳ ಸ್ಥಾಪನೆಗೆ ನೀವು ಕೈ ಜೋಡಿಸಿ ಸೈನ್ಸ್ ಕೊಂಡಿದ್ದೀರಿ. ಏನೇನು ಪ್ರಾಜೆಕ್ಟ್ಸ್ ನೀವು ನಿಮ್ಮ ಸೇವೆಯಲ್ಲಿ ಕಂಪ್ಲೀಟ್ ಮಾಡಿದ್ದೀರಿ ಸರ್?
1: ಒಂದು ರೂಮ್ದಿಂದ ಮತ್ತೊಂದು ರೂಮ್ಗೆ ಆಡಿಯೋ ಕೇಬಲ್ಸ್ ಪೈಲ ನಾವು ರೂಟ್ ಮಾಡ್ತೇವೆ.
0: ಹೌದು,
1: ಅದಕ್ಕೆ ನಂಬರಿಂಗ್ ಮಾಡೋದು ಫ್ರಾಮ್ ಟು ಅಲ್ಲಿ ಕನ್ಸೋಲ್ ಅಂಡರ್ ಟಕ್ ಬ್ಲಾಕ್ ಅಂತ ಇರ್ತದೆ, ಅಲ್ಲಿ ಶೋಲ್ಡರ್ ಮಾಡ್ಕೋತ ಕುಂಡ್ರೋದು. ರೆಕಾರ್ಡಿಂಗ್ ಸ್ಟುಡಿಯೋ, ಟಾಕ್ ಸ್ಟುಡಿಯೋ, ವಾಣಿ ಮ್ಯೂಸಿಕ್ ಸ್ಟುಡಿಯೋ, ಹಿಂಗ ಮಲ್ಟಿಪರ್ಪಸ್ ಸ್ಟುಡಿಯೋ, ಮ್ಯೂಸಿಕ್ ಸ್ಟುಡಿಯೋ, ಇದೆಲ್ಲ ಔಟ್ಪುಟ್ ಥ್ರೋ ಕಂಟ್ರೋಲ್ ರೂಮ್
0: ಸ್ಥಾಪನೆ ಮಾಡಿದ್ದು. ಯಾವ ಕೇಂದ್ರಗಳಲ್ಲಿ ನೀವು ಮಾಡಿದಿರಿ ಸರ್ ಸ್ಥಾಪನೆ ಮೊಟ್ಟ ಮೊದಲ ಬಾರಿಗೆ?
1: ಬೀಡ್, ಅದು ಮಹಾರಾಷ್ಟ್ರದಲ್ಲಿ ಬರೋದು.
0: ನಂತರ
1: ಆಮೇಲೆ ಗುಜರಾತದಲ್ಲಿ ಅವಾ ಅಂತ, ಥರ್ಡ್ ಉಸ್ಮಾನಾಬಾದ್. ಓನ್ಲಿ 3 ಪ್ರಾಜೆಕ್ಟ್ ಕಂಪ್ಲೀಟೆಡ್. ಆಮೇಲೆ ನಾ ಎಕ್ಸಾಮ್ ಕೊಟ್ಟು ಇಂಜಿನಿಯರ್ ಅಂತೇಳಿ ಸೋಲಾಪುರ ಆಕಾಶವಾಣಿಗೆ ಬಂದೆ. ಅವ ರನ್ನಿಂಗ್ ದ ಸ್ಟೇಷನ್, ಎಲ್ಲ ಸ್ಟುಡಿಯೋ ಕಾರ್ಯಕ್ರಮಗಳು ರೆಕಾರ್ಡಿಂಗ್ ಮಾಡೋದು, ಎಲ್ಲ ಇದು ಮಾಡೋದು. ಅಲ್ಲಿ ಒಂದು 2-3 ಪ್ರಾಜೆಕ್ಟ್ ಮಾಡಿ ಅಲ್ಲಿ ಸೋಲಾಪುರ ಆಕಾಶವಾಣಿಯಲ್ಲಿ ನಾವು ಪ್ರಾಜೆಕ್ಟ್ ಅದ ಮಾಡಿದೆವು. ಆಮೇಲೆ 2005 ನಂದು ಸೇಮ್ ಪೋಸ್ಟ್ ಆಫ್ಟರ್ 11 ಕಂಪ್ಲೀಟೆಡ್ ಇನ್ ಆಲ್ ಇಂಡಿಯಾ ರೇಡಿಯೋ ಸೋಲಾಪುರ್ ಕಂಪ್ಲೀಟೆಡ್ ಮಾಡಿದ ಬಳಿಕ ನಾವು ಇದಕ್ಕೆ ಹೋಗಿದ್ರಿ ಕೊಲ್ಲಾಪುರಕ್ಕೆ ಸೇಮ್ ಪೋಸ್ಟ್. ಅಲ್ಲಿ 20 ನಂದು ಡ್ಯೂಟಿ ಆಗಿ 2025 ಲಾಸ್ಟ್ ಮಂತ್ ಮೇ ಒಂದು ವರ್ಷ ಕಂಪ್ಲೀಟ್ ಆಯ್ತು.
0: ಸರ್, ನೀವೆಲ್ಲ ಈಗ ಅನಲಾಗ್ ಏನು ಸಿಸ್ಟಮ್ ಇದ್ದಿದ್ದನ್ನ ಡಿಜಿಟಲ್ ಮಾಡಿದ್ರಲ್ಲ, ಒಂದು ಮಾರ್ಪಾಟ್ ಆಯ್ತಲ್ಲ ಅನಲಾಗ್ ಸಿಸ್ಟಮ್ ಇಂದ ಡಿಜಿಟಲ್. ತಾಂತ್ರಿಕವಾಗಿ ತುಂಬಾ ಸವಾಲುಗಳು ಇರ್ತವೆ, ಹೇಗೆ ಎದುರಿಸಿದ್ರು ಸರ್ ಆ ಒಂದು ತಾಂತ್ರಿಕ ಸವಾಲುಗಳನ್ನ?
1: ಮ್ಯಾಗ್ನೆಟಿಕ್ ಟೇಪ್ ದಲ್ಲಿ ರೆಕಾರ್ಡಿಂಗ್ ಆಯ್ತು.
0: ಹೌದು,
1: ಐ ಜೆ ಸ್ಪೂಲ್ ಟೈಪ್, ದಟ್ ಈಸ್ ಕಾಲ್ಡ್ ಮ್ಯಾಗ್ನೆಟಿಕ್ ರಿಬ್ಬನ್. ಮ್ಯಾಗ್ನೆಟಿಕ್ ರಿಬ್ಬನ್ ದಾಗ ರೆಕಾರ್ಡಿಂಗ್
0: ಆಯ್ತು.
1: ಟೇಪ್ ಟೇಪ್ ಆಗ ಕನ್ಸೋಲ್ ಟೇಪ್ ರೆಕಾರ್ಡ್ ಸಿಟಿಆರ್ ಅಂತ ಇಕ್ವಿಪ್ಮೆಂಟ್ ಇದ್ದು ಆಲ್ ಓವರ್ ಇಂಡಿಯಾ ಸೇಮ್ ಇಕ್ವಿಪ್ಮೆಂಟ್ ಆಲ್ ಆಕಾಶವಾಣಿ. ಅದ್ರದ್ದು ಕಂಪ್ಲೀಟ್ಸ್ ಏನು ಅಲಗತ್ತು 10 ಆಫ್ಟರ್ 10 ಅವು ಕ್ವಾಲಿಟಿ ಡಿಸ್ಟರ್ಬ್ ಆಯಿತು. ರೆಕಾರ್ಡಿಂಗ್ ಹೆಡ್, ಪ್ಲೇಬ್ಯಾಕ್ ಹೆಡ್, ಅವು ಇಕ್ವಿಪ್ಮೆಂಟ್ ಕಾಸ್ಟ್ಲಿ, ಒಂದು ಈಸಿಲಿ ಅವೈಲೇಬಲ್ ಸಿಗ್ತೈತಿಲ್ಲ. ಅದರಿಂದ ನಾವು ಸೋಲಾಪುರ ಆಕಾಶವಾಣಿದಾಗ ಏನು ನಮ್ಮ ಬಾಸ್ ಇದ್ರು ಪೈಲ, ಡಿಜಿಟಲ್ ಕಂಪ್ಯೂಟರ್ ಹಾರ್ಡ್ ಬೇಸ್ಡ್ ರೆಕಾರ್ಡಿಂಗ್ ಆಲ್ ಓವರ್ ಇಂಡಿಯಾದಾಗ ಪದಾರ್ಪಣೆ ಕೆಲಸ ಮಾಡಿದೆವು. ಸಕ್ಸಸ್ ಮಾಡಿದೆ ತಿಳಿ, ಒಂದು ಏನು ಆನಂದದ, ನನ್ನ ಕೈಯಿಂದ ಆಕಾಶವಾಣಿ ತಯಾರಾಯ್ತು. ಇದೊಂದು
0: ಒಂದು ಕೇಂದ್ರ ಸ್ಥಾಪನೆ
1: ಆಯ್ತು. ಇದೊಂದು ನನ್ನ ಲೈಫ್ದಾಗ ಒಂದು ಹೆಮ್ಮೆಯ ವಿಷಯ.
0: ತುಂಬಾ ಸಂತೋಷ ಸರ್, ನಿಮ್ಮ ಸಂತೋಷ ಹೀಗೆ ಇರಲಿ. ನೀವು ಇನ್ನು ಸುಮಾರು ವರ್ಷಗಳ ಕಾಲ ಸಂತೋಷವಾಗಿ ಖುಷಿಯಾಗಿರ್ರಿ. ನಮ್ಮ ಆಕಾಶವಾಣಿಗೆ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದೀರಾ. ನಿಮ್ಮ ತರ ಇನ್ನು ಹಲವಾರು ಇಂಜಿನಿಯರ್ಗಳು ನಮ್ಮ ಆಕಾಶವಾಣಿಗೆ ಸೇರ್ತಾ ಇದ್ದಾರೆ, ಸೇರಿದ್ದಾರೆ. ನಿಮ್ಮ ಒಂದು ಹಾದಿಯಲ್ಲೇ ಅವರು ಬರ್ತಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ನೀವು ಉತ್ತಮವಾದಂಥ ಒಂದು ಮಾರ್ಗದರ್ಶನವನ್ನು ನೀಡಿದ್ದೀರಾ, ನಿಮ್ಮ ಒಂದು ಅನುಭವವನ್ನು ಹಂಚಿಕೊಂಡಿದ್ದೀರಾ. ಧನ್ಯವಾದ.
1: ಥ್ಯಾಂಕ್ ಯು ಸರ್.
2: ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ

0: ಸಮಯ 3 ಗಂಟೆ ಆಗಲಿದೆ. ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಈಗ ಕೇಳೋಣ ಕಾರ್ಯಕ್ರಮ ನ್ಯಾಯವಾಣಿ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರಾದ ಗಗನ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ.
2: ನಮ್ಮ ಕೇಳುವರಿಗೆ ಈ ಕಾರ್ಯಕ್ರಮದ ಮೂಲಕವಾಗಿ ಕಾನೂನಿನ ಕುರಿತಾದಂತಹ ಅನೇಕ ಮಾಹಿತಿಗಳು ಲಭ್ಯ ಆಗ್ತಾ ಇವೆ. ಈಗ ಹಿಂದಿನ ಕಾರ್ಯಕ್ರಮದಲ್ಲಿ ನಾವು ವಿಮೆ ಬಗ್ಗೆ ಮಾತಾಡ್ತಾ ಇದ್ವಿ, ಕೌಟುಂಬಿಕ ವಿಮೆ ಆಗಲಿ, ಅಪಘಾತ ವಿಮೆ ಆಗಿರ್ಬೋದು, ಆರೋಗ್ಯ ವಿಮೆ ಮಾತಾಡ್ತಾ ಇದ್ವಿ. ಈ ಲೈಫ್ ಇನ್ಸೂರೆನ್ಸ್ ನಲ್ಲಿ

0: ಎರಡು ಪ್ರಕಾರಗಳು ಈ ಜನರಲ್ ಇನ್ಸೂರೆನ್ಸ್ ಅಂತ ಹೇಳ್ತಾರೆ, ಸಾಮಾನ್ಯ ವಿಮೆ ಮತ್ತು ಜೀವ ವಿಮೆ ಅಂತೇಳಿ. ಏನು ಇದರ ವ್ಯತ್ಯಾಸ, ಅದನ್ನು ನಾವು ತಿಳ್ಕೋಬೇಕು, ಮತ್ತು ಯಾವ್ಯಾವ ಇಲಾಖೆಗಳು ಇವನ್ನೆಲ್ಲ ನಿಯಂತ್ರಣ ಮಾಡ್ತವೆ ಅದರ ಬಗ್ಗೆ ತಿಳಿಸ್ಕೊಡಿ.
1: ಈಗ ಲೈಫ್ ಇನ್ಶೂರೆನ್ಸ್ ಮತ್ತೆ ನಾವು ಸಾಮಾನ್ಯ ವಿಮೆ ಅಂದಾಗ ನಾನು ಅದ್ರದ್ದು ಏನೇನು ಡಿಫ್ರೆನ್ಸ್ ಇದೆ ಅಂತ ಮೊದಲಿಗೆ ಹೇಳ್ತೇನೆ ಸರ್. ಲೈಫ್ ಇನ್ಶೂರೆನ್ಸ್ ವ್ಯಕ್ತಿಯ ಜೀವನಕ್ಕೆ ಸಂಬಂಧಿಸಿದ್ದು, ಅಂದ್ರೆ ಪಾಲಿಸಿ ಹೋಲ್ಡರ್ಗೆ ಏನಾದ್ರೂ ಆದ್ರೆ ಅವರ ಕುಟುಂಬಕ್ಕೆ ಹಣ ಸಿಗುತ್ತದೆ. ಇದು ಒಂದು ರೀತಿಯ ಫಿನಾನ್ಷಿಯಲ್ ರಿಪ್ಲೇಸ್ಮೆಂಟ್ ಅಂತ ನಾವು ಹೇಳ್ಬೋದು. ಸೊ ಉದಾಹರಣೆಗೆ ಒಬ್ಬ ವ್ಯಕ್ತಿ ಈಗ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾ ಇದ್ದಾನೆ, ಅವನಿಗೇನಾದ್ರೂ ಅಕಾಲಿಕವಾಗಿ ಮರಣ ಹೊಂದಿದ್ರೆ ಅವನ್ ಪಾಲಿಸಿ ಮಾಡಿದ್ರೆ ಆ ಹಣ ಕುಟುಂಬಕ್ಕೆ ಬಂದು ಸುರಕ್ಷೆ ಹೆಲ್ಪ್ ಆಗುತ್ತೆ. ಇದು ಒಂದು ರೀತಿಯ ಟರ್ಮ್ ಇನ್ಶೂರೆನ್ಸ್, ಕಂಪ್ಲೀಟ್ ಪ್ರೊಟೆಕ್ಷನ್ ಸಿಗುತ್ತೆ. ಅಷ್ಟೇ ಅಲ್ಲದೆ ಟರ್ಮ್ ಇನ್ಶೂರೆನ್ಸ್ ಒಂದು ತುಂಬಾ ಸರಳ ಮತ್ತು ಕಡಿಮೆ ಪ್ರೀಮಿಯಂ, ಹೆಚ್ಚು ಕವರೇಜ್ ಇರುತ್ತೆ. ಸೊ ಈಗ ಜನರಲ್ ಇನ್ಶೂರೆನ್ಸ್ ಸಾಮಾನ್ಯ ವಿಮೆ ಅಂತ ಹೇಳಿದಾಗ ಜೀವನಕ್ಕೆ ಸಂಬಂಧಿಸಿರುವುದಲ್ಲ ಇದು. ಆಸ್ತಿ, ಆರೋಗ್ಯ, ವಾಹನ, ಅಪಘಾತಗಳಿಗೆ ಸಂಬಂಧಿಸಿದ್ದು. ಜನರಲ್ ಅಂದಾಗ ವಸ್ತುಗಳು, ಆರೋಗ್ಯ, ವಾಹನ ಇಲ್ಲಾಂದ್ರೆ ಅಪಘಾತಗಳು, ಆಸ್ತಿಗಳನ್ನ ಕವರೇಜ್ ಮಾಡುವಂತ ವಿಮೆನ ಸಾಮಾನ್ಯ ವಿಮೆಯಲ್ಲಿ ನಾವು ಹೇಳ್ತೀವಿ.
0: ಆರೋಗ್ಯವನ್ನು ಕೂಡ ನಾವು ಸಾಮಾನ್ಯ ಇನ್ಶೂರೆನ್ಸ್ ಅಲ್ಲಿ ತರಬೇಕಾ ಅಥವಾ ಜೀವ ವಿಮೆಯಲ್ಲಿ ತರಬೇಕಾ?
1: ಸಾಮಾನ್ಯದಲ್ಲಿ ಬರುತ್ತೆ. ಹೆಲ್ತ್ ಇನ್ಶೂರೆನ್ಸ್ ಕಾಮನ್, ಲೈಫ್ ಇನ್ಶೂರೆನ್ಸ್ ಹೆಲ್ತ್ ಪ್ಲಸ್ ಆಕ್ಸಿಡೆಂಟಲ್ ಮತ್ತೆ ಡೆತ್ ಕವರೇಜ್ ಎಲ್ಲ ಕಂಪ್ಲೀಟ್ ಸಂಪೂರ್ಣವಾಗಿ ಕವರ್ ಮಾಡಿಕೊಳ್ಳುತ್ತೆ. ಸೊ ಈಗ ಉದಾಹರಣೆಗೆ ಸಾಮಾನ್ಯ ವಿಮೆಯಲ್ಲಿ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆ ವೆಚ್ಚ 1,3,00,000 ಅಂತ ಬಂತು ಅಂತ ಅನ್ಕೊಂಡ್ರೆ, ಸೊ ಈಗ ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ಅದು ಕವರ್ ಆಗುತ್ತೆ. ಸೊ
0: ಈಗ ಈ ಎಲ್ಲ ಇನ್ಶೂರೆನ್ಸ್ ಇದ್ದಾಗಾಯ್ತು, ಇದ್ರ ಮೇಲೆ ಈಗ ನಮಗೆ ನಾವು ಯಾವ ಕಂಪನಿ ಮೂಲಕವಾಗಿ ಒಪ್ಪಂದ ಆಗಿ ಒಂದು ಇನ್ಶೂರೆನ್ಸ್ ಪಡ್ಕೊಂಡಿರ್ತೀವಿ, ನಮಗೆ ನೀಡುವ ಸೌಲಭ್ಯದಲ್ಲಿ ಅವರು ನಿರಾಕರಣೆ ಮಾಡಬಹುದು, ಇಲ್ಲ ಹಾಗಿಲ್ಲ ಹಾಗಿಲ್ಲ ಹಾಗಿಲ್ಲ ಇಲ್ಲ ಅಂತ ಹೇಳಿ. ಅವಾಗ ಇದನ್ನ ನಿಯಂತ್ರಣ ಮಾಡೋರು ಯಾರು ಒಬ್ರು ಬೇಕಲ್ಲ?
1: ಹೌದು ಸರ್,
0: ಅದ್ರ ಬಗ್ಗೆ ಮಾತಾಡಿ.
1: ಸೊ ಅದಕ್ಕೋಸ್ಕರನೇ ಒಂದು ರೆಗ್ಯುಲೇಷನ್, ನಿಯಂತ್ರಣೆ ಮಾಡುವಂತ ಅಥಾರಿಟಿ ಇದೆ. ಸೊ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳ್ತೀವಿ, IRDAI ಅಂತ ಮಾಡ್ತಾರೆ. ಅವರ ಮುಖ್ಯ ಕೆಲಸಗಳು ಏನಂದ್ರೆ ಮೇಲೆ ಇನ್ಶೂರೆನ್ಸ್ ಕಂಪನಿಗಳ ಮೇಲೆ ನಿಯಂತ್ರಣ ತರುವಂತದ್ದು, ಪಾಲಿಸಿ ಹೋಲ್ಡರ್ಗಳ ರಕ್ಷಣೆಯನ್ನ ಕಾಪಾಡುವಂತದ್ದು, ಅವ್ರ ಹಕ್ಕುಗಳನ್ನ ಕಾಪಾಡುವಂತದ್ದು, ಅವ್ರಿಗೆ ರಕ್ಷಣೆ ನೀಡುವಂತದ್ದು, ಮತ್ತೆ ಕ್ಲೇಮ್ ಸ್ಟೇಟ್ಮೆಂಟ್ ಸಮಯ ಅನ್ವಯ ಅದು ನಿಯಮಗಳ ಅನುಸಾರ ಕಂಪ್ಲೇಂಟ್ಸ್ ಏನ್ ಬಂದಿದೆ ಅದನ್ನ ಕ್ಲಿಯರ್ ಮಾಡಿ ಅವ್ರಿಗೆ ಅಮೌಂಟ್ ಬರಬೇಕಂದ್ರೆ ಅವುಗಳನ್ನ ಕೊಡಿಸುವಂತದ್ದು, ಮತ್ತೆ ಈ ತಪ್ಪು ವಿಮೆಗಳನ್ನ ಸೆಲ್ ಮಾಡ್ತಾರಲ್ಲ ಏಜೆಂಟ್ಗಳು, ಅವ್ರ ವಿರುದ್ಧ ಆಕ್ಷನ್ ತಗೊಳ್ಳುವಂತದ್ದು.
0: ಇದರಲ್ಲಿ ಈಗ ನೋಡಿ ಎಷ್ಟೋ ಸಲ ಒಂದು ಏನೋ ಒಂದು ಕಾನೂನಿನ ಸಮಸ್ಯೆ ಉದ್ಭವ ಆಗ್ಬಿಡುತ್ತೆ, ಅದನ್ನು ತೆಗೆದುಕೊಳ್ಳುವಲ್ಲಿ ಅನೇಕ ಹೋರಾಟ ಮಾಡಬೇಕಾಗತ್ತೆ, ಕಂಪ್ನಿಯಿಂದ ಕಂಪ್ನಿಗೆ ಅಲಿಬೇಕಾಗತ್ತೆ ನಮಗೆ ಕೊಡ್ತಾ ಇಲ್ಲ ಅಂತ ಹೇಳಿ. ಅದು ಒಂಥರ ಏನಾಗುತ್ತೆ ಅಂದ್ರೆ ಒಂದು ಒಪ್ಪಂದ ಆಗಿರ್ತದೆ ಫಸ್ಟ್ಗೆ, ಆಮೇಲೆ ಅದು ನಿರಾಕರಣೆ ಮಾಡ್ತಾರೆ, ಅವಾಗ ಕಾನೂನಿನ ಹೋರಾಟ ಆಗತ್ತಾ?
1: ಹೌದು ಸರ್, ಯಾಕಂದ್ರೆ ಕಾನೂನಿನ ಪ್ರಕಾರ ವಿಮೆ ಅನ್ನೋದು ಒಂದು ಕಾಂಟ್ರಾಕ್ಟ್ ಅಂತ ನಾವು ಹೇಳ್ತೀವಿ. ಸೊ ನಿಮ್ಗೆ ಮತ್ತೆ ಅದು ಪ್ರೀಮಿಯಂ ನ ಯಾರು ಕೊಡ್ತಾರೆ ಅವ್ರಿಗೆ ನಿಮ್ ನಡುವೆ ನಡೆದಿರೋ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಸೊ ಇವಾಗ ನೀವು ಎಷ್ಟೋ ಸತಿ ನಾವು ಅನಕ್ಷರಸ್ಥರಾಗಿರ್ಬಹುದು, ಮತ್ತೆ ಇಲ್ಲ ಯಾವ್ದೋ ಒಂದು ಗಡಿಬಿಡಿಯಲ್ಲಿ ನಾವು ಸೈನ್ ಮಾಡ್ಬಿಟ್ಟಿರ್ತೀವಿ, ಕಂಪ್ಲೀಟ್ ಆಗಿ ನಾವು ತಿಳ್ಕೊಂಡಿರೋದಿಲ್ಲ. ಸೊ ಅವಾಗ ಅದನ್ನ ನಾವು ಸೈನ್ ಮಾಡಿದ್ರು ನಮ್ಗೆ ಅಟ್ಮೋಸ್ಟ್ ಗುಡ್ ಫೇತ್ ಅಲ್ಲಿ ನಾವು ಮಾಡಿದೀವಿ ಅಂತ ಕಂಡು ಬಂದಲ್ಲಿ ನಮ್ಗೆ ಯಾವುದೇ ರೀತಿ ಸವಲತ್ತುಗಳು ಮತ್ತೆ ನಮ್ಮ ಹಕ್ಕುಗಳನ್ನ ಹಿಂಪಡೆಯದೆ ನಮ್ಗೆ ಯಾವ ರೀತಿ ನಮಗೆ ಸಹಕಾರ ಕೊಡಬೇಕು, ಸೊ ಈ ರೆಗ್ಯುಲೇಟರಿ ಅಥಾರಿಟಿ ನಮಗೆ ಸಹಕಾರ
0: ಕೊಡುತ್ತೆ. ಈಗ ಒಂದು ಹಣವನ್ನ ತಗೋಬೇಕಂತಂದಾಗ ಅದಕ್ಕೆ ವಾರಸುದಾರರು ಬೇಕಾಗುತ್ತೆ, ಅಲ್ಲಿ ಅನೇಕ ತಪ್ಪುಗಳಾಗ್ತವೆ.
1: ಹೌದು, ಸೊ ಈಗ ನಾವು ಲೈಫ್ ಇನ್ಶೂರೆನ್ಸ್ ಅಂದಾಗ ಅದು ವ್ಯಕ್ತಿಯ ಜೀವನಕ್ಕೆ ಸಂಬಂಧಿಸಿದಂತೆ, ಸೊ ಅದನ್ನ ಕ್ಲೇಮ್ ಮಾಡಬೇಕಂದ್ರೆ ಕಂಪಲ್ಸರಿಯಾಗಿ ನಮಗೆ ಲೀಗಲ್ ಹೇರ್ಸು ಇಲ್ಲ ನಮ್ಮ ವಾರಸುದಾರರು ಬೇಕಾಗುತ್ತೆ. ಸೊ ಆದ್ರೆ ಜನರಲ್ ಇನ್ಶೂರೆನ್ಸ್ ಅಂದಾಗ ಎಲ್ಲಾ ಟೈಮಲ್ಲೂ ನಮಗೆ ವಾರಸುದಾರಿದ್ರೆ ಮಾತ್ರನೇ ಅಲ್ಲ, ಇವಾಗ ಇದು ವಸ್ತುಗಳು ಮತ್ತೆ ಆಸ್ತಿಗಳಿಂದ ಅಂತಂದಾಗ ನೀವು ಮಾತ್ರ ನಿಮ್ಮನ್ನು ಕ್ಲೇಮ್ ಮಾಡ್ಕೊಳ್ಳೋ ಅಷ್ಟು ಮಾತ್ರ ನಿಮ್ಗೆ ಹಾಕಿರುವಂತದ್ದು.
0: ಹೀಗೆ ಈ ಮಾಹಿತಿಯನ್ನ ತಾವು ಕೊಟ್ಟಿದ್ದೀರಿ ವಕೀಲರಾದ ಗಗನ ಅವರೇ, ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
2: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
3: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
2: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.

ಸಮಯ ಆಗಿದೆ 3:47. ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ರಸಪ್ರಶ್ನೆಗಳ ಕಾರ್ಯಕ್ರಮ ಹೊಂಬಿಸಿಲಿಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ಎಲ್ಲಿ ನೋಡಿದ್ರು ಮದುವೆ, ಮುಂಜಿ, ಪೂಜೆ ಅಂತ ಶುಭ ಕಾರ್ಯಗಳು ನಡೆಯೋ ಈ ಸಮಯದಲ್ಲಿ ಸಿಹಿ ತಿಂದು ತಿಂದು ಒಂದು ರೌಂಡ್ ಎಲ್ಲರೂ ದಪ್ಪ ಆಗಿರ್ತೀವಿ. ಸ್ವೀಟ್ಸ್ ಅಂದರೆ ಇಷ್ಟ ಆಗಲ್ಲ, ಡಯಟ್ ಅಂತ ಎಷ್ಟೇ ಹೇಳಿದ್ರು ಕೂಡ ಸ್ವೀಟ್ಸ್ ನೋಡಿದ ತಕ್ಷಣ ಒಂದು ಸ್ವಲ್ಪ ಟೇಸ್ಟ್ ಮಾಡಬೇಕು ಅನ್ಸೋದಂತೂ ಸುಳ್ಳಲ್ಲ. ಸ್ವೀಟ್ಸ್ ಆಗಲಿ ಏನೇ ಆಗಲಿ, ಯಾವುದೂ ಅತಿ ಆಗದೆ ಎಲ್ಲವೂ ಒಂದು ಲಿಮಿಟ್ನಲ್ಲಿದ್ದರೆ ಒಳ್ಳೆಯದು. ಯಾಕೆ ಸ್ವೀಟ್ಸ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ, ಇಂದಿನ ಹೊಂಬಿಸಿಲಿನಲ್ಲಿ ಬಾಯಲ್ಲಿ ನೀರೂರಿಸುವ ಸ್ವೀಟ್ಸ್ಗಳ ಬಗ್ಗೆನೇ ಪ್ರಶ್ನೆಗಳು ರೆಡಿಯಾಗಿದೆ. ತಡ ಮಾಡದೆ ಸ್ವೀಟ್ಸ್ ತಿನ್ನೋಣ ಬನ್ನಿ. ಓಹ್ ಸಾರಿ, ಸ್ವೀಟ್ಸ್ಗಳ ಬಗ್ಗೆ ಪ್ರಶ್ನೆಗಳು ಯಾವೆಲ್ಲ ಪ್ರಶ್ನೆಗಳಿದೆ ಅಂತ ನೋಡೋಣ. ಹೊಂಬಿಸಿಲಿನಲ್ಲಿ ನಮ್ಮ ಮೊದಲ ಪ್ರಶ್ನೆ ಹೀಗಿದೆ. ಒಡಿಶಾದ ಸಾಂಪ್ರದಾಯಿಕ ಸಿಹಿಯಾಗಿದ್ದು ಇದನ್ನ ಇಂಡಿಯನ್ ಚೀಸ್ ಕೇಕ್ ಅಂತ ಕರೀತಾರಂತೆ. ಕೆಂಡದ ಮೇಲೆ ಬೇಯಿಸಿ ತಯಾರಿಸುವ ಈ ತಿಂಡಿ ಯಾವುದು? ಆಪ್ಷನ್ಸ್ ಹೀಗಿದೆ: ರಸಗುಲ್ಲ, ಸಂದೇಶ್, ಛೇನಾಪೋಡ, ಮಾಲ್ಪುವ. ಕೆಂಡದ ಮೇಲೆ ಬೇಯಿಸುವ ಒಂದು ಒಡಿಶಾದ ಸಾಂಪ್ರದಾಯಿಕ ಸಿಹಿ ತಿಂಡಿ ಇದು. ಆಪ್ಷನ್ಸ್ ಹೀಗಿದೆ: ರಸಗುಲ್ಲ, ಸಂದೇಶ್, ಛೇನಾಪೋಡ, ಮಾಲ್ಪುವ. ಉತ್ತರವನ್ನು ಕಳಿಸೋಕೆ ನಿಮಗಿರುವ ಕಾಲಾವಕಾಶ ಈ ಒಂದು ಗೀತೆಯ ಸಮಯ ಮಾತ್ರ.

0: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ ಮೇ 22ರಿಂದ 24ರವರೆಗೆ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಕಾಸಿಯಾ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಬೆಳಗ್ಗೆ 10 ಗಂಟೆಯಿಂದ 6 ಗಂಟೆಯವರೆಗೆ ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ.
1: ಪ್ರಶ್ನೆಯನ್ನ ಕೇಳಿದ್ವಿ ಇವತ್ತು ಸಿಹಿ ತಿಂಡಿಗಳ ಬಗ್ಗೆ. ಪ್ರಶ್ನೆ ನಮ್ಮ ಹೊಂಬಿಸಿಲಿನಲ್ಲಿ ಎಲ್ಲರಿಗೂ ಬಾಯಲ್ಲಿ ನೀರು ಬರ್ತಾ ಇದೆ ಅಂತ ಅನ್ಕೊಂತೀನಿ ಈ ಸಿಹಿ ತಿಂಡಿಗಳ ಹೆಸರನ್ನ ಕೇಳಿದ್ರೆ. ಪ್ರಶ್ನೆ ಕೇಳಿದ್ವಿ, ಒಡಿಶಾದ ಸಾಂಪ್ರದಾಯಿಕ ಸಿಹಿಯಾಗಿದ್ದು ಇಂಡಿಯನ್ ಚೀಸ್ ಕೇಕ್ ಅಂತ ಇದನ್ನ ಕರೀತಾರೆ ಅಂತ. ಬಹಳಷ್ಟು ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ನೇತ್ರ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ದಿಲೀಪ್ ಕಲ್ಯಾಣ್ಕರ್, ಹಾಗೆ ಸುಧಾಮೂರ್ತಿ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಸುಬ್ರಹ್ಮಣ್ಯ ಜಯಂತ್ ಪದ್ಮಶ್ರೀ ಕುಟುಂಬದವರು, ಪ್ರೀತಮ್ ಹೊಸನಗರದಿಂದ, ಹಂಪೆಯಿಂದ ಜಾಫರ್ ಹಾಗೆ, ದಾವಣಗೆರೆಯಿಂದ ಪ್ರಸನ್ನ ಕುಮಾರ್, ಬಿಂದು ಪ್ರಕಾಶ್ ಹಾಗೆ, ಸಿರಿಗೆರೆಯಿಂದ ಸಿದ್ದಲಿಂಗ ಮೂರ್ತಿ, ಬೂದಿಹಾಳಿಯಿಂದ ಸುಧಾ ಅವರು, ಹಾಗೆ ಪಾವಗಡದಿಂದ ಮಂಜು ದೇವಲಕೆರೆ, ರೂಪ ಪಾಂಡುರಂಗರಾವ್, ಗುಣಮತಿ ಭೀಮಪ್ಪ, ಹಾಗೆ ವಾಣಿಶ್ರೀ ಧಾರವಾಡದಿಂದ ಆನಂದ ಧೋನಿ, ಹಾಗೆ ಹರೀಶ್ ಮಲ್ಲೇಶ್ವರಂಯಿಂದ, ಹರಿಹರನ್ ವಿಜ್ಞಾನ ನಗರದಿಂದ ರಾಕೇಶ್ ಹರಿಹರದಿಂದ, ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ ಛೇನಾಪೋಡ. ಛೇನಾಪೋಡ ಎಂದರೆ, ಛೇನಾ ಎಂದರೆ ಗಿಣ್ಣು ಅಥವಾ ಪನ್ನೀರು, ಪೋಡ ಎಂದರೆ ಸುಡೋದು ಅಥವಾ ಬೇಯಿಸೋದು. ತಾಜಾ ಪನ್ನೀರ್, ಸಕ್ಕರೆ ಮತ್ತು ಏಲಕ್ಕಿಯನ್ನು ಬೆರೆಸಿ ಅದಕ್ಕೆ ಕ್ಯಾರಮಲ್ ರುಚಿ ಬರಲು ಕೆಂಡದ ಮೇಲೆ ಮಣ್ಣಿನ ಪಾತ್ರೆಯಲ್ಲಿ ಇದನ್ನು ನಿಧಾನವಾಗಿ ಬೇಯಿಸ್ತಾರಂತೆ. ಆಹಾ, ಕೇಳೋಕೆ ಎಷ್ಟೊಂದು ಒಂಥರ ಹಿತಕರ, ರುಚಿಕರ ಅಂತ ಅನಿಸುತ್ತೆ ಅಲ್ವಾ. ನೋಡಿ, ಒಂದು ಹೊಂಬಿಸಿಲಿನಲ್ಲಿ ಪ್ರಶ್ನೆಗಳ ಜೊತೆಗೆ ಒಂದು ಸಿಹಿ ತಿಂಡಿಯ ರೆಸಿಪಿ ಕೂಡ ನಿಮಗೆ ಇವತ್ತು ಸಿಗ್ತಾ ಇದೆ. ಸರಿಯಾದ ಉತ್ತರ ಕಳಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಕೇಳಾಯಿತು. ಈಗ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ. ಆಂಧ್ರ ಪ್ರದೇಶದ ಆತ್ರೇಯಪುರಂ ಎಂಬ ಹಳ್ಳಿಯಲ್ಲಿ ತಯಾರಾಗುವ ಅಕ್ಕಿ ಹಿಟ್ಟಿನ ತೆಳು ಕಾಗದದಂತಹ ಪದರಗಳ ಒಳಗೆ ತುಪ್ಪ ಅಥವಾ ಸಕ್ಕರೆ ಮತ್ತು ಬೆಲ್ಲದ ಪುಡಿ ಹಾಕಿ ಮಡಚುವ ಪ್ರಸಿದ್ಧ ತಿಂಡಿ ಯಾವುದು? ಆಂಧ್ರ ಪ್ರದೇಶದ ಆತ್ರೇಯಪುರಂ ಎಂಬ ಹಳ್ಳಿಯಲ್ಲಿ ತಯಾರಿಸ್ತಾರಂತೆ ಇದನ್ನು. ಅಕ್ಕಿ ಹಿಟ್ಟಿನಲ್ಲಿ ತೆಳು ಕಾಗದದಂತಹ ಪದರಗಳ ಒಳಗೆ ತುಪ್ಪ ಸಕ್ಕರೆಯ ಹೂರ್ಣ ಹಾಕಿ ಮಡಚ್ತಾರಂತೆ. ಇದಕ್ಕೆ ಆಪ್ಷನ್ಸ್ ಇದೆ: ಬೂರೆಲು, ಪೂತರೇಕುಲು, ಕಾಕಿನಾಡ ಕಾಜ, ಅರಿಸೆಲು. ಬೂರೆಲು, ಪೂತರೇಕುಲು, ಕಾಕಿನಾಡ ಕಾಜ, ಅರಿಸೆಲು. ನಿಮಗಿರುವ ಸಮಯಾವಕಾಶ, ರೂಪಾಯಿ ರಾಜ ಚಿತ್ರದಿಂದ ಒಂದು ಗೀತೆ ಮೂಡಿ ಬರ್ತಾ ಇದೆ. ಈ ಒಂದು ಗೀತೆಯ ಸಮಯ ನಿಮಗಿರುತ್ತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಗೀತೆ ನಿಮಗಾಗಿ.

0: ಗೊತ್ತು.
1: ಸಮಯ ಆಗಿದೆ 3:22. ಪ್ರಶ್ನೆಯನ್ನ ಕೇಳಿದ್ವಿ. ಆಂಧ್ರಪ್ರದೇಶದ ಆತ್ರೇಯಪುರಂ ಎಂಬ ಹಳ್ಳಿಯಲ್ಲಿ ತಯಾರಾಗುವ ಅಕ್ಕಿ ಹಿಟ್ಟಿನ ತೆಳು ಕಾಗದಂತಹ ಪದರಗಳ ಒಳಗೆ ತುಪ್ಪ ಮತ್ತು ಸಕ್ಕರೆ ಅಥವಾ ಬೆಲ್ಲದ ಪುಡಿ ಹಾಕಿ ಮಡಚುವ ಪ್ರಸಿದ್ಧ ತಿಂಡಿ ಯಾವುದು ಅಂತ ಸರಿಯಾದ ಉತ್ತರವನ್ನು ಕಳಿಸಿದರೆ ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ, ಬಾಬಾ ಕಲ್ಯಾಣ ಹಾಗೆ ನಿತ್ಯ ಬುದಿಹಾಳ್ ಸುಜಾತ ಗೋಪಾಲ್, ಹಾಗೆ ಪ್ರಸಾದ್ ಶಿರವಂತೆಯಿಂದ, ಎಸ್ ನಾಗರಾಜ್ ರಾವ್ ಹೊನ್ನೂರಲ್ಲಿ ಹನುಮಂತಪುರದಿಂದ, ಗಾಯತ್ರಿ ಧಾರವಾಡದಿಂದ, ಮೀನಾಕ್ಷಿ 8 ಮೈಲಿಯಿಂದ, ವಾಣಿಶ್ರೀ ಕೂಡ ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಅಶೋಕ್, ಶ್ರೇಯಸ್, ಶ್ರೇಯಾಂಕ್, ರಾಜೇಶ್ವರಿ, ಜನಗೌಡ, ಕಾಜಿ ಬೀಳಗಿಯಿಂದ, ಹಾಗೆ ನವೀನ್ ಅವರು, ಅರುಂಧತಿ ಗಂಗಾವತಿಯಿಂದ, ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಸಂದೇಶವನ್ನು ಕಳಿಸಿದ್ದೀರಾ. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ ಪೂತ ರೇಕುಲು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಪೂತ ಎಂದರೆ ಲೇಪನ, ರೇಕುಲು ಎಂದರೆ ಹಾಳೆಗಳು. ವಿಶೇಷವಾದ ಮಡಕೆಯನ್ನು ಉಲ್ಟಾ ಇಟ್ಟು ಅಕ್ಕಿ ಹಿಟ್ಟಿನ ದ್ರವವನ್ನು ಬಟ್ಟೆಯಿಂದ ಸವರಿ ಕಾಗದಕ್ಕಿಂತಲೂ ತೆಳುವಾದ ಪದರಗಳಲ್ಲಿ ಇದನ್ನು ಮಾಡ್ತಾರೆ. ಈ ಪದರಗಳ ಒಳಗೆ ತುಪ್ಪ, ಸಕ್ಕರೆ ಅಥವಾ ಬೆಲ್ಲ ಹಾಗೂ ಡ್ರೈ ಫ್ರೂಟ್ಸ್ ಪುಡಿ ಸೇರಿಸಿ ರೋಲ್ ಮಾಡ್ತಾರಂತೆ. ಇದು ಬಾಯಲ್ಲಿ ಇಟ್ಟರೆ ಕರಗಿ ಹೋಗುವಂತಹ ಒಂದು ಸಿಹಿ ತಿಂಡಿ. ಕೇಳಿದ್ರೇನೆ ಒಂದು ವಿಶೇಷವಾಗಿದೆ ಅನಿಸುತ್ತೆ. ನಮ್ಮ ಮಲೆನಾಡು ಕಡೆಗಳಲ್ಲಿ ಆಲೆಮನೆ ಅಂತ ಮಾಡ್ತಾರೆ. ಕಬ್ಬನ್ನ ಕೊಯ್ಲಿನ ಟೈಮಲ್ಲಿ ಕಬ್ಬಿನ ಹಾಲನ್ನು ತೆಗೆದು ಅದನ್ನ ಅಕ್ಕಿ ಹಿಟ್ಟನ್ನು ನೆನೆಸಿಬಿಟ್ಟು ಕಬ್ಬಿನ ಹಾಲು ಮತ್ತು ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ಆವಾಗೂ ಕೂಡ ಒಂದು ಮಡಿಕೆಯನ್ನು ಇಟ್ಬಿಟ್ಟು ತೆಳುವಾದ ಪದರಗಳಂತೆ ಕೂಡ ನಮ್ಮ ಮಲೆನಾಡುಗಳಲ್ಲಿ ಕೂಡ ಮಾಡ್ತಾರೆ. ಅದನ್ನು ತೊಡೆದೇವು ಅಂತ ಕರೀತಾರೆ. ತುಪ್ಪದ ಜೊತೆಗೆ ಅದನ್ನು ತಿಂತಾ ಇದ್ವಿ ನಾವು ಚಿಕ್ಕವರಿರಬೇಕಾದ್ರೆ. ಆ ತಿಂಡಿಯನ್ನು ಹೋಲುತ್ತೆ ಅಂತ ಅನಿಸುತ್ತೆ ಈ ಪೂತ ರೇಕುಲು. ಸರಿಯಾಗಿ ಉತ್ತರ ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಅರ್ಪಿಸ್ತಾ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ. ಮುಂದಿನ ಪ್ರಶ್ನೆ ಹೀಗಿದೆ. ರಾಜಸ್ಥಾನದಲ್ಲಿ ಮಳೆಗಾಲದ ಹಬ್ಬಗಳಾದ ತೀಜ್ ಮತ್ತು ರಕ್ಷಾಬಂಧನದ ಸಮಯದಲ್ಲಿ ಹೆಚ್ಚಾಗಿ ತಯಾರಿಸಲಾಗುವ ಜೇನುಗೂಡಿನ ಆಕಾರದ ವಿಶಿಷ್ಟ ಸಿಹಿ ತಿಂಡಿ ಯಾವುದು? ರಾಜಸ್ಥಾನದಲ್ಲಿ ಮಳೆಗಾಲದ ಹಬ್ಬಗಳಾದ ತೀಜ್ ಮತ್ತು ರಕ್ಷಾಬಂಧನದ ಸಮಯದಲ್ಲಿ ಹೆಚ್ಚಾಗಿ ತಯಾರಿಸಲಾಗುವ ಜೇನುಗೂಡಿನ ಆಕಾರದ ವಿಶಿಷ್ಟ ಸಿಹಿ ತಿಂಡಿ ಯಾವುದು ಅಂತ ನಮಗೆ ಸಂದೇಶವನ್ನು ಕಳಿಸಬೇಕು. ನೀವು 9480901013 9480901013 ನಿಮಗಿರುವ ಸಮಯಾವಕಾಶ. ಈಗ ಒಂದು ಗೀತೆ ಪ್ರಸಾರ ಆಗ್ತಾ ಇದೆ, ಪಾರು ಐ ಲವ್ ಯು ಚಿತ್ರದಿಂದ ರಾಜೇಶ್ ಕೃಷ್ಣನ್ ಅವರ ಗಾಯನದಲ್ಲಿ, ಸುನಿಲ್ ಅವರ ಸಾಹಿತ್ಯಕ್ಕೆ ಎ ಟಿ ರವೀಶ್ ಅವರ ಸಂಗೀತವಿರುವ ಗೀತೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್. ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ PSU, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. CNG, PNG ಮತ್ತೆ LHNG ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನು ಜೋಡಿಸುತ್ತಿದೆ.
1: ಈ ಪವರ್ ಗೇಲ್ ನ ಅಂಡರ್ ಗ್ರೌಂಡ್ ಪೈಪ್ ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ

0: ತೀರ್ಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800-118-430 ಅಥವಾ 15101 ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
1: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.

ಸಮಯ ಆಗಿದೆ 3:33 ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ರಸಪ್ರಶ್ನೆಗಳ ಕಾರ್ಯಕ್ರಮ ಹೊಂಬಿಸಿಲಿನಲ್ಲಿ ನಾವಿದ್ದೀವಿ. ಪ್ರಶ್ನೆಯನ್ನ ಕೇಳಿದ್ದೆ, ರಾಜಸ್ಥಾನದಲ್ಲಿ ತೀಜ್ ಮತ್ತು ರಕ್ಷಾಬಂಧನದ ಸಮಯದಲ್ಲಿ ಹೆಚ್ಚಾಗಿ ತಯಾರಿಸಲಾಗುವ ಜೇನುಗೂಡಿನ ಆಕಾರದ ವಿಶಿಷ್ಟ ಸಿಹಿ ತಿಂಡಿ ಯಾವುದು ಅಂತ. ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ರಮ್ಯಾ ನೆಲಮಂಗಲದಿಂದ, ಭಾಗ್ಯರಾಮಣ್ಣ, ಹಾಗೆ ಪೀಣ್ಯದಿಂದ ಸುದರ್ಶನ್, ಪ್ರೀತಮ್, ಹಾಗೆ ವತ್ಸಲಮೂರ್ತಿ, ಅನಿಲ್ ಬಿಷ್ಟಣ್ಣನವರ್ ವರಲಕ್ಷ್ಮಿ ಪೀಣ್ಯದಿಂದ, ಹಾಗೆ ಜಿ ಎಸ್ ಚಂದನಾ ಚಿತ್ರದುರ್ಗ, ಹೊಸಪೇಟೆಯಿಂದ ಮಂಜು ಆರ್, ಹಾಗೆ ಎಸ್ ಎಂ ಶೋಭಾ ಹಾಸನದಿಂದ, ಕೆ ಎಚ್ ಬಿ ಕಾಲನಿಯಿಂದ ರಾಜ್ಕುಮಾರ್ ಕಾತರಿಕೆ ಅವರು, ಇನ್ನೂ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರವನ್ನು ಕೊಟ್ಟ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ಘೇವರ್ ಮೈದಾ ಹಿಟ್ಟಿನ ಬ್ಯಾಟರನ್ನು ಬಿಸಿ ತುಪ್ಪದಲ್ಲಿ ವಿಶೇಷವಾಗಿ ಜೇನುಗೂಡಿನ ವಿನ್ಯಾಸ ಬರುವಂತೆ ಡೀಪ್ ಫ್ರೈ ಮಾಡ್ತಾರೆ. ನಂತರ ಇದನ್ನು ಸಕ್ಕರೆ ಪಾಕದಲ್ಲಿ ಮುಳುಗಿಸಿ ಮೇಲೆ ಡ್ರೈ ಫ್ರೂಟ್ಸ್ ಅಥವಾ ರಬ್ಬರಿಯಿಂದ ಅಲಂಕರಿಸ್ತಾರಂತೆ. ರಾಜಸ್ಥಾನದ ಹವಾಮಾನಕ್ಕೆ ತಕ್ಕಂತೆ ಇದನ್ನು ಹೆಚ್ಚು ದಿನ ಕೂಡ ಇಡಬಹುದು. ಸರಿಯಾದ ಉತ್ತರ ಏನಾಗಿತ್ತು ಅಂದರೆ ಘೇವರ್ ಅಂತ ಹೇಳಿದೆ. ಈಗ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ. ಪಶ್ಚಿಮ ಬಂಗಾಳದ ಈ ಪ್ರಸಿದ್ಧ ಸಿಹಿಯನ್ನು ಹಾಲನ್ನು ಒಡೆಸಿ ಮಾಡಿದ ಸಾಫ್ಟ್ ಪನ್ನೀರ್ ಉಂಡೆಗಳಿಂದ ತಯಾರಿಸಿ ಸಕ್ಕರೆ ಪಾಕದಲ್ಲಿ ಅದ್ದಿ ಇಡ್ತಾರೆ. ಬಹಳ ಸುಲಭವಾದ ಪ್ರಶ್ನೆ ಇದು. ಎಲ್ಲರೂ ಈಸಿಯಾಗಿ ಸಂದೇಶವನ್ನು ಕಳಿಸ್ಬಹುದು ಅಂತ ಅನ್ಕೊಂತೀನಿ. ನಿಮಗಿರುವ ಸಮಯಾವಕಾಶ ಈ ಒಂದು ಗೀತೆಯ ಸಮಯ ಮೂಡಿ ಬರ್ತಾ ಇದೆ. ಮಾರಿ ಗೋಲ್ಡ್ ಚಿತ್ರದಿಂದ ಅನುರಾಧ ಭಟ್ಟವರ ಗಾಯನದಲ್ಲಿ ಯೋಗರಾಜ್ ಭಟ್ಟವರ ಸಾಹಿತ್ಯಕ್ಕೆ ವೀರ್ ಸಮರ್ಥವರ ಸಂಗೀತವಿದೆ.

ರಸಪ್ರಶ್ನೆಗಳ ಕಾರ್ಯಕ್ರಮ ಹೊಂಬಿಸಿಲಿನಲ್ಲಿ ಸಾಕ್ತಾ ಇದ್ವಿ ನಾವು. ಪ್ರಶ್ನೆಯನ್ನು ಕೇಳಿದ್ವಿ, ಪಶ್ಚಿಮ ಬಂಗಾಳದ ಸಿಹಿ ತಿಂಡಿ ಇದು ಅಂತ. ಬಹಳಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹಾಲನ್ನು ಒಡೆಸಿ ಮಾಡಿದ ಸಾಫ್ಟ್ ಪನ್ನೀರ್ ಉಂಡೆಗಳಿಂದ ತಯಾರಿಸ್ತಾರೆ ಅಂತ ಹೇಳಿದ್ದೆ, ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹರೀಶ್ ಮಲ್ಲೇಶ್ವರಮಿಂದ, ಖುಷಿ ಹಾಗೆ, ಬಿಂದು ಪ್ರಕಾಶ್ ಹರಿಹರನ್ ವಿಜ್ಞಾನನಗರದಿಂದ, ಗುಣವತಿ ಭೀಮಪ್ಪ ಹಾಗೆ, ಪ್ರವೀಣ್ ಕುಮಾರ್, ಸುಮಲತಾ ವೇದಾಶೆಟ್ಟಿ ಕಾಳವರದಿಂದ, ಸುಮನ್ ಸಮನ್ವಿತ ಹರಿಹರದಿಂದ ಹಾಗೆ, ದಿಲೀಪ್ ಕಲ್ಯಾಣ್ಕರ್ ವರಲಕ್ಷ್ಮಿ ಹಾಗೆ, ಅರುಂಧತಿ ಗಂಗಾವತಿಯಿಂದ ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾಗಿ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಏನಾಗಿತ್ತು ಅಂತ ನೋಡೋದಾದರೆ ರಸಗುಲ್ಲ ಆಗಿತ್ತು. ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ. ಸುಮಾರು 175 ವರ್ಷಗಳ ಇತಿಹಾಸವಿರುವ ಉತ್ತರ ಕರ್ನಾಟಕದ GI ಟ್ಯಾಗ್ ಪಡೆದ ಸಿಹಿ ಯಾವುದು? ಸುಮಾರು 175 ವರ್ಷಗಳ ಇತಿಹಾಸವಿರುವ ಉತ್ತರ ಕರ್ನಾಟಕದ GI ಟ್ಯಾಗ್ ಅನ್ನು ಪಡೆದಿರುವಂತಹ ಸಿಹಿ ತಿಂಡಿ ಯಾವುದು? ನಿಮಗಿರುವ ಸಮಯಾವಕಾಶ, ಒಂದು ಗೀತೆಯ ಸಮಯ, ಮಳೆ ಬಂತು ಮಳೆ ಅಂತ ಒಂದು ಚಿತ್ರದಿಂದ ಮೂಡಿ ಬರ್ತಾ ಇದೆ. ರಾಜ್ಕುಮಾರ್ ಭಾರತಿ ಮತ್ತು SS ಜಾನಕಿಯವರ ಗಾಯನದಲ್ಲಿ, RN ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ GK ವೆಂಕಟೇಶ್ ಅವರ ಸಂಗೀತವಿದೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ಕರ್ನಾಟಕ

ಪ್ರಶ್ನೆಯನ್ನ ಕೇಳಿದ್ವಿ. ಸುಮಾರು 175 ವರ್ಷಗಳ ಇತಿಹಾಸವಿರುವ ಉತ್ತರ ಕರ್ನಾಟಕದ GI ಟ್ಯಾಗ್ ಹೊಂದಿರುವಂತಹ ಸಿಹಿ ಯಾವುದು ಅಂತ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ಪ್ರೇಮ್ ಕುಮಾರ್ ಸುಬಾನ್ಕೋರಿ ಹಂಪಸಾಗರದಿಂದ, ಹಾಗೆ ತೆಲಂಗಾಣದಿಂದ ವೀರೇಶ್, ಮಂಜುನಾಥ್ ಇಂದರಗಿಯಿಂದ, ವಾಣಿಶ್ರೀ ಧಾರವಾಡದಿಂದ, ಶಾಂತಾಚಾರ್ ಬೆಡಿಗೇರ್ ಹಾಗೆ ವಾಸಿಮ್ ಅಲಿ, ನೇತ್ರಾ ಕೆಂಗೇರಿಯಿಂದ, ರಘುನಾರಾಯಣ್ ಕುಂಬಯ್ಯ, ಭೀಮಸಂದ್ರದಿಂದ ಅನಿಲ್ ಬಿಷ್ಟಣ್ಣನವರ್, ಶಮನೇವಾಡಿಯಿಂದ ಹಾಗೆ ಬಹಳಷ್ಟು ಸಂದೇಶಗಳನ್ನು ಕೂಡ ನಮ್ಮ ಕೇಳುಗರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರವನ್ನು ಯಾವುದು ಅಂತ ನೋಡೋಕ್ಕಿಂತ ಮೊದಲು ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ ಧಾರವಾಡ ಪೇಡ. ಉತ್ತರ ಪ್ರದೇಶದ ಉನ್ನಾವೋದಿಂದ ಪ್ಲೇಗ್ ಸಾಂಕ್ರಾಮಿಕ ಸಮಯದಲ್ಲಿ ಧಾರವಾಡಕ್ಕೆ ವಲಸೆ ಬಂದಂತಹ ಠಾಕೂರ್ ಕುಟುಂಬದವರು ಈ ಪೇಡ ತಯಾರಿಕೆಯನ್ನು ಆರಂಭಿಸಿದರು. ಹಾಲನ್ನು ನಿರಂತರವಾಗಿ ಕೈಯಾಡಿಸ್ತಾರಂತೆ, ಅದರ ಮೇಲೆ ಅದು ಕ್ಯಾರಮಲೈಸ್ ಮಾಡಿ ಇದನ್ನು ವಿಶಿಷ್ಟ ಶೈಲಿಯಲ್ಲಿ ಸಕ್ಕರೆ ಪುಡಿಯೊಂದಿಗೆ ಬೆರೆಸಿ ಮಾಡ್ತಾರೆ. ಇದು GI ಮಾನ್ಯತೆ ಕೂಡ ಪಡೆದುಕೊಂಡಿದೆ. ಸರಿಯಾದ ಉತ್ತರ ಕಳುಹಿಸಿದ ನಮ್ಮೆಲ್ಲ ಕೇಳುಗರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂಥ ಸಮಯ. ಗೋಕಾಕ್ ಮತ್ತು ಅಮೀನ್ಗಢ್ ಭಾಗದಲ್ಲಿ ಅತ್ಯಂತ ಜನಪ್ರಿಯವಾಗಿರುವ ಬೆಲ್ಲ, ಗೋಂದು ಮತ್ತು ವಿವಿಧ ಒಣ ಹಣ್ಣುಗಳನ್ನು ಬಳಸಿ ಮಾಡುವ ಗರಿಗರಿಯಾದ ಹಾಗೂ ಜಿಗುಟಾದ ಪೌಷ್ಟಿಕ ಸಿಹಿ ಯಾವುದು? ಬಹಳ ಸುಲಭವಾದ ಪ್ರಶ್ನೆ ಇದು. ಮೂಡಿ ಬರ್ತಾ ಇರುವ ಗೀತೆ ಹಣಬಲವೋ ಜನಬಲವೋ ಅನ್ನೋ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ GK ವೆಂಕಟೇಶ್ ಅವರ ಸಂಗೀತವಿದೆ.

ಪ್ರಶ್ನೆಯನ್ನ ಕೇಳಿದ್ವಿ. ಗೋಕಾಕ್ ಮತ್ತು ಅಮೀನ್ಗಡ್ ಭಾಗದಲ್ಲಿ ಅತ್ಯಂತ ಜನಪ್ರಿಯವಾಗಿರುವ ಬೆಲ್ಲ, ಗೋಂದು ಮತ್ತು ವಿವಿಧ ಒಣಹಣ್ಣುಗಳನ್ನು ಬಳಸಿ ಮಾಡುವ ಗರಿಗರಿಯಾದ ಒಂದು ಆರೋಗ್ಯಕರ ಪೌಷ್ಟಿಕ ಸಿಹಿ ಯಾವುದು ಅಂತ ಕೇಳಿದ್ದೆ. ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ದಿಲೀಪ್ ಕಲ್ಯಾಣ್ಕರ್, ಸುಧಾ ಶ್ರೀನಿವಾಸ್ ಪದ್ಮನಾಭನಗರದಿಂದ, ರೇಣುಕಾ ದಾವಣಗೆರೆಯಿಂದ, ಆನಂದ ಧೋನಿ ಹಾಗೆ ಬೂದಿಗೆರೆಯಿಂದ, ಮುರುಳಿ ಮೊಹಮ್ಮದ್ ಉಮರ್ ರಾಯಚೂರಿನಿಂದ, ಆಶಾ ಶಣೆ ಹಾಗೆ ಎನ್ ಕಲ್ಲಪ್ಪ ಚನ್ನಪಟ್ಟಣದಿಂದ, ಅನಂತ ಟಿಕಾರೆ, ಗುರುರಾಜ್ ಸೋಮಿಯಾಜಿ, ಮಾನಸ ಎಸ್ಎಂಟಿ ಬಡಾವಣೆ, ಗಂಗಾಧರ್ ದೇಸಣಕಿ, ಚಂದ್ರಮುಖಿ ಹಾಗೆಯೇ ಜೆ ಎಸ್ ಭಾಗೀರಥಿ, ಬಸವನಗುಡಿ ಡಾಕ್ಟರ್ ಶಿವಶಂಕರಪ್ಪ, ಹೂಗಾರ್ ತಿಪ್ಪಣ್ಣ, ಕೋಳಿಹಾಳ್ ಶ್ರವಣ್ ಚಿತ್ರದುರ್ಗದಿಂದ, ಹಾಗೆ ವಿಠಲ್ ಶೆಟ್ಟಿ ಹಾಗೆ ನಜರುಲ್ಲಾ ಫುಡ್ ಇನ್ಸ್ಪೆಕ್ಟರ್, ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರವನ್ನು ಕಳಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ ಕರದಂಟು, ಹೆಸರಿನಲ್ಲೇ ಇದೆ ಗೋಕಾಕಿನ ಕರದಂಟು ಅಂತ. ಕರದಂಟು ಎಂದರೆ ಕನ್ನಡದಲ್ಲಿ ಜಿಗುಟಾದ ಸಿಹಿ ಅಂತ ಅರ್ಥ. ಇದರಲ್ಲಿ ಗೋಡಂಬಿ, ಬಾದಾಮಿ, ಪಿಸ್ತಾ, ಒಣದ್ರಾಕ್ಷಿ ಮತ್ತು ಅಂಟು ಬಳಸಿ ಮಾಡೋದ್ರಿಂದ ಇದು ಕೇವಲ ಸಿಹಿಯಷ್ಟೇ ಅಲ್ಲದೆ ದೇಹಕ್ಕೂ ಅತಿ ಹೆಚ್ಚು ಶಕ್ತಿ ನೀಡುವ ಪೌಷ್ಟಿಕ ಆಹಾರ ಕೂಡ ಹೌದು. ಇದು ಇಂದಿನ ರಸಪ್ರಶ್ನೆಗಳ ಕಾರ್ಯಕ್ರಮ ಹೊಂಬಿಸಿಲಿನಲ್ಲಿ ಸಿಹಿ ತಿಂಡಿಗಳ ಬಗ್ಗೆ ಒಂದಷ್ಟು ನಾವು ಮಾಹಿತಿಯನ್ನು ಪಡ್ಕೊಂಡ್ವಿ. ಹಾಗೆ ಮಾಹಿತಿಯ ಜೊತೆ ಜೊತೆಗೆ ಅದರ ಸ್ವಲ್ಪ ಚಿಕ್ಕದಾಗಿ ಅದರ ರೆಸಿಪಿ ಕೂಡ ಎಲ್ಲರೂ ಪಡ್ಕೊಂಡ್ರಿ ಅಂತ ಭಾವಿಸ್ತೀನಿ. ಸಮಯ ಆಗಿದೆ 3:53. ಹೊಂಬಿಸಿಲಿನ ಕೊನೆ ಹಂತದಲ್ಲಿ ನಾವಿದ್ದೀವಿ. ಉತ್ತರ ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳು, ಧನ್ಯವಾದಗಳನ್ನು ಸಲ್ಲಿಸ್ತಾ ಮತ್ತೆ 4 ಗಂಟೆಗೆ ವಿಸ್ಮಯ ಜಗತ್ತಿನಲ್ಲಿ ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ.

ಸಮಯ ಆಗಿದೆ 4:46. ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಈ ಸಮಯ ವಿಸ್ಮಯ ಜಗತ್ತು ಕಾರ್ಯಕ್ರಮದ ಸಮಯ. ಇಂದು ನಾವು ಪ್ರಪಂಚದ ಯಾವ ವಿಸ್ಮಯದ ಬಗ್ಗೆ ಮಾತಾಡ್ತಿದ್ದೀವಿ ಅನ್ನೋ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದ್ರೆ ಜೊತೆಯಾಗಿರಿ ಬೆಂಗಳೂರು ಆಕಾಶವಾಣಿ 101.3 ಕನ್ನಡ ಕಾಮನಬಿಲ್ಲಿನ ಜೊತೆ. ಎರಡು ಸುಮಧುರವಾದ ಗೀತೆಗಳ ನಂತರ ಮತ್ತೆ ನಿಮ್ಮ ಜೊತೆಯಾಗ್ತೀನಿ.

ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ ಸ್ನೇಹಿತರೆ. ನಾವು ನನ್ನ ಜೊತೆ ಟ್ರಾವೆಲ್ ಮಾಡೋಕ್ಕೆ ನೀವು ಕೂಡ ರೆಡಿ ಇದ್ದೀರಾ ಅಲ್ವಾ? ಇಂದು ವಿಸ್ಮಯ ಜಗತ್ತಿನಲ್ಲಿ ನಾವು ನಮ್ಮ ದೇಶದಲ್ಲಿರೋ ಎರಡು ಅಪರೂಪವಾದ ವಿಸ್ಮಯವಾದ ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ಹಂಚ್ಕೋತಾ ಇದ್ದೀವಿ. ಮೊದಲನೇದು ಕೈಲಾಶ ಗುಹೆ, ಕೈಲಾಶ್ ಕೇವ್ಸ್. ಇದು ಛತ್ತೀಸ್ಗಢ ರಾಜ್ಯದ ಬಸ್ತಾರ್ ಜಿಲ್ಲೆಯ ಕಾಂಗೇರ್ ಘಾಟಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇದೆ. ಈ ಗುಹೆ ದಟ್ಟವಾದ ಕಾಡಿನ ಮಧ್ಯೆ ಒಂದು ಸಣ್ಣ ಬೆಟ್ಟದ ಮೇಲಿದೆ. ಇದು ಸುಮಾರು 100 ಮೀಟರ್ ಉದ್ದ ಇದ್ದು ಸಂಪೂರ್ಣವಾಗಿ ಕತ್ತಲೆಯಿಂದ ಆವರಿಸಿದೆ. ಇದರಲ್ಲಿ ಏನು ವಿಶೇಷತೆ ಅಂತೀರಾ, ಅಥವಾ ಏನು ವಿಸ್ಮಯ ಅಡಗಿದೆ ಅಂತ ಕೇಳ್ತೀರಾ? ಅದರ ಬಗ್ಗೆ ಮಾಹಿತಿ ಹಂಚ್ಕೋತೀನಿ ಈ ಒಂದು ಗೀತೆಯ ನಂತರ. ಮೂಡಿ ಬರ್ತಾ ಇದೆ ಸಾಗರ್ ಚಿತ್ರದಿಂದ ಸೋನು ನಿಗಮ್ ಅವರ ಗಾಯನದಲ್ಲಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತವಿರುವ ಗೀತೆ.

0: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಿ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30 ಸಂಜೆ 6 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90 ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ ಮೇ 22-24 ಅಮಾನಿಕೆರೆಯ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಬೆಳಗ್ಗೆ 10:00-6:00 ಕಾಸಿಯಾ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ನೀವು ಭಾಗವಹಿಸಿ ಯಶಸ್ವಿಗೊಳಿಸಿ.
2: ಸಮಯ ಆಗಿದೆ 4:18 ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ವಿಸ್ಮಯ ಜಗತ್ತಿನಲ್ಲಿ ಛತ್ತೀಸ್ಗಢದಲ್ಲಿರುವ ಕೈಲಾಶ್ ಕೇವ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಗುಹೆಗಳಲ್ಲಿನ ಕಲ್ಲುಗಳನ್ನು ಟಚ್ ಮಾಡಿದರೆ ಅಥವಾ ಮುಟ್ಟಿದ್ರೆ ಮ್ಯೂಸಿಕ್ ಬರುತ್ತಂತೆ. ಇದು ಫ್ಯಾಂಟಸಿನೋ ಅಥವಾ ರಿಯಾಲಿಟಿನೋ ಅಂತ ಇನ್ನೂ ಕನ್ಫ್ಯೂಷನಲ್ಲೇ ಇದ್ದೀರಾ? ಈ ಗುಹೆಗಳಲ್ಲಿನ ಕಲ್ಲುಗಳನ್ನು ಕೈಯಿಂದ ಮುಟ್ಟಿದರೆ ಸಿತಾರ್, ವೀಣೆ ಅಥವಾ ತಬಲಾದಂತಹ ಶಬ್ದಗಳು ಬರುತ್ತಂತೆ. ಇದು ಭೂಮಿಯ ಅಡಿಯಲ್ಲಿ 100 ಆಳದಲ್ಲಿ ಇದೆ. ಇಲ್ಲಿ ಸುಣ್ಣದ ಕಲ್ಲಿನಿಂದ ಏರ್ಪಟ್ಟಿರುವ ಹಾಲೋಸ್ಟ್ರೈಪ್ಸ್ಗಳಿವೆ. ಸೈನ್ಸ್ ಪ್ರಕಾರ ಇಲ್ಲಿರುವ ಕಲ್ಲುಗಳ ಡೆನ್ಸಿಟಿ ಮತ್ತು ಹಾಲೋಸ್ಟ್ರಕ್ಚರ್ಗಳ ಕಾರಣದಿಂದ ಗಾಳಿ ಪಾಸಾಗಿ ಈ ರೀತಿ ಶಬ್ದ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಇಲ್ಲಿನ ಆದಿವಾಸಿಗಳು ಇದನ್ನು ಒಪ್ಪಲ್ಲ. ಅವರ ಪ್ರಕಾರ ಈ ಗುಹೆ ಸಾಕ್ಷಾತ್ ಶಿವನ ನಿವಾಸ ಅಂತೆ. ಇಲ್ಲಿ ಕೇಳಿಸುವ ಶಬ್ದ ಶಿವನ ಡಮರುಗದಿಂದ ಬರುವ ನಾದ ಅಂತ ನಂಬ್ತಾರಂತೆ. ಏನೇ ಆದರೂ ನಿರ್ಜೀವ ಕಲ್ಲುಗಳಿಂದ ಸಪ್ತ ಸ್ವರಗಳು ಬರುವುದು ನಿಜವಾಗಲೂ ವಿಸ್ಮಯನೇ ಸರಿ. ಒಂದು ಗೀತೆಯ ನಂತರ ನಮ್ಮ ದೇಶದ ಇನ್ನೊಂದು ಸ್ಥಳದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ.

1.3 ಕಂಪನಾಂಕಗಳಲ್ಲಿ ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ FM ರೇನ್ಬೋ. ಸಮಯ ಆಗಿದೆ 4:29. ವಿಸ್ಮಯ ಜಗತ್ತಿನಲ್ಲಿ ಸಾಕ್ತಾ ಇದ್ವಿ ನಾವು. ನಮ್ಮ ದೇಶದಲ್ಲಿರುವ ಇನ್ನೊಂದು ವಿಸ್ಮಯದ ಬಗ್ಗೆ ಹೇಳೋದಾದರೆ, ಮೇಘಾಲಯದಲ್ಲಿರುವ ಲಿವಿಂಗ್ ರೂಟ್ಸ್ ಬ್ರಿಡ್ಜಸ್, ಇದು ಪ್ರಕೃತಿ ಮತ್ತು ಮಾನವನ ಜಾಣ್ಮೆಗೆ ಹಿಡಿದ ಅದ್ಭುತ ಕೈಗನ್ನಡಿಯಾಗಿದೆ ಅನ್ಬಹುದು. ಇದು ಯಾವುದೇ ಸಿಮೆಂಟ್ ಅಥವಾ ಕಬ್ಬಿಣದಿಂದ ಕಟ್ಟಿದ ಸೇತುವೆಗಳಲ್ಲ, ಬದಲಿಗೆ ಮರಗಳ ಜೀವಂತ ಬೇರುಗಳಿಂದಲೇ ರೂಪುಗೊಂಡಿರುವ ನೈಸರ್ಗಿಕ ವಿಸ್ಮಯವಾಗಿದೆ. ಮೇಘಾಲಯದ ದಟ್ಟ ಕಾಡುಗಳಲ್ಲಿ ವಾಸಿಸುವ ಖಾಸಿ ಮತ್ತು ಜೈಂತಿಯಾ ಬುಡಕಟ್ಟು ಜನಾಂಗದವರು ಈ ತಂತ್ರಜ್ಞಾನದ ಸೃಷ್ಟಿಕರ್ತರು. ಇಲ್ಲಿನ ಜನರು ರಬ್ಬರ್ ಮರದ ವೈಮಾನಿಕ ಬೇರುಗಳನ್ನು ಅಂದರೆ ಏರಿಯಲ್ ರೂಟ್ಸ್ಗಳನ್ನು ನದಿಯ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಬೆಳೆಯುವಂತೆ ಅನುವು ಮಾಡಿಕೊಡ್ತಾರಂತೆ. ಬೇರುಗಳು ಸರಿಯಾದ ದಿಕ್ಕಿನಲ್ಲಿ ಸಾಗಲು ಆರಂಭದಲ್ಲಿ ಬಿದಿರು ಅಥವಾ ಅಡಿಕೆ ಮರದ ಜೊಳ್ಳು ಕಾಂಡಗಳನ್ನು ಆಸರೆಯಾಗಿ ಬಳಸ್ತಾರೆ. ಈ ಬೇರುಗಳು ನದಿಯ ಇನ್ನೊಂದು ಬದಿಯ ಮಣ್ಣನ್ನು ತಲುಪಿ ಗಟ್ಟಿಯಾಗಲು ಸುಮಾರು 15-30 ವರ್ಷಗಳ ಸುದೀರ್ಘ ಸಮಯ ಬೇಕಾಗುತ್ತಂತೆ. ತಲೆಮಾರುಗಳಿಂದ ಈ ಜ್ಞಾನವನ್ನು ಅವರು ಮುಂದಿನ ಪೀಳಿಗೆಗೆ ದಾಟಿಸ್ತಾ ಬರ್ತಾರಂತೆ. ಮತ್ತೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ಒಂದು ಗೀತೆಯ ನಂತರ.

ವಿಸ್ಮಯ ಜಗತ್ತಿನಲ್ಲಿ ಮೇಘಾಲಯದಲ್ಲಿರುವ ಲಿವಿಂಗ್ ರೂಟ್ಸ್ ಬ್ರಿಡ್ಜಸ್ ಬಗ್ಗೆ ಮಾಹಿತಿಯನ್ನು ಹಂಚ್ಕೋತಾ ಇದ್ವಿ. ನಾವು ಲಿವಿಂಗ್ ರೂಟ್ಸ್ ಬ್ರಿಡ್ಜಸ್ನ ವಿಶೇಷತೆ ಏನು ಅಂತ ನೋಡೋದಾದರೆ, ಕಾಲ ಕಳೆದಂತೆ ಇದು ಬಲಿಷ್ಠವಾಗುತ್ತಂತೆ. ಸಾಮಾನ್ಯವಾಗಿ ಸಿಮೆಂಟ್ ಸೇತುವೆಗಳು ಹಳೆಯದಾದಂತೆ ದುರ್ಬಲಗೊಳ್ತವೆ, ಆದರೆ ಈ ಜೀವಂತ ಸೇತುವೆಗಳು ಕಾಲ ಕಳೆದಂತೆ ಬೇರುಗಳು ದಪ್ಪಗಾಗಿ ಮತ್ತಷ್ಟು ಬಲಿಷ್ಠ ಆಗುತ್ತೆ. ಸಂಪೂರ್ಣವಾಗಿ ಬೆಳೆದ ಒಂದು ಸೇತುವೆಯು ಏಕಕಾಲಕ್ಕೆ

ಸಾವಿರಕ್ಕೂ ಹೆಚ್ಚು ಜನರ ಭಾರವನ್ನು ಸುಲಭವಾಗಿ ತಡೆದುಕೊಳ್ಳಬಲ್ಲುದು. ನೂರಾರು ವರ್ಷಗಳ ಆಯಸ್ಸು ಈ ಸೇತುವೆಗಳಿಗೆ. ಕೆಲವು ಸೇತುವೆಗಳು 500ಕ್ಕೂ ಹೆಚ್ಚು ವರ್ಷ ಹಳೆಯದಾಗಿದ್ದು ಇಂದಿಗೂ ಸುಸ್ಥಿತಿಯಲ್ಲಿವೆಯಂತೆ. ಪ್ರಕೃತಿ ಸ್ನೇಹಿ, ಇವುಗಳಿಂದ ಪರಿಸರಕ್ಕೆ ಯಾವುದೇ ಹಾನಿಯಿಲ್ಲ. ಮೇಘಾಲಯದಲ್ಲಿ ಅತಿ ಹೆಚ್ಚು ಮಳೆ ಆಗೋದ್ರಿಂದ ಇಲ್ಲಿನ ಹಳ್ಳಕೊಳ್ಳಗಳನ್ನು ದಾಟಲು ಈ ಜಲ ನಿರೋಧಕ ಮಾರ್ಗಗಳು ಅತ್ಯುತ್ತಮ ಮಾರ್ಗ ಅಂತಾನೆ ಹೇಳ್ಬಹುದು.

ಸಮಯ ಆಗಿದೆ 4:56:58 ವಿಸ್ಮಯ ಜಗತ್ತು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ. ಇಷ್ಟು ಹೊತ್ತು ವಿಸ್ಮಯ ಜಗತ್ತಿನಲ್ಲಿ ಕೈಲಾಶ್ ಕೇವ್ಸ್ ಮತ್ತು ಲಿವಿಂಗ್ ರೂಟ್ಸ್ ಬ್ರಿಡ್ಜಸ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ವಿ. ಇಂದಿನ ಕಾರ್ಯಕ್ರಮದಲ್ಲಿ ಮಾಹಿತಿ ಮತ್ತು ಹಾಡುಗಳು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದರೊಂದಿಗೆ ಮಧ್ಯಾಹ್ನದ ಪ್ರಸಾರವನ್ನು ಕೂಡ ಮುಗಿಸೋ ಸಮಯ ಆಗಿದೆ. ನಿಮಗೆಲ್ಲ ಟಾಟಾ ಬಾಯ್ ಬಾಯ್ ಹೇಳ್ತಾ ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದೆ ಆರ್ ಜೆ ವಿನುತಾ ಶಶಿಧರ್. ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ, ಕನ್ನಡ ಕಾಮನವಿಲ್ಲು, ಮ್ಯೂಸಿಕಲಿ ಯೋರ್ಸ್.

0: 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಹಾಯ್, ಹಲೋ, ನಮಸ್ತೆ, ಶುಭ ಸಂಜೆ ಎಲ್ಲ ಆತ್ಮೀಯ ಕೇಳುಗರಿಗೆ. ನಾನ್ ಸ್ಟಾಪ್ ಸಂಜೆಯಲ್ಲಿ ಸುಮಧುರ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಹೇಳ್ತಿರೋದು ನಿಮ್ಮ ಆರ್ಜೆ ಲತಾ. ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಲ್ಯಾಂಡ್ ಲಾರ್ಡ್ ಚಲನಚಿತ್ರದಿಂದ ವಿಜಯ್ ಪ್ರಕಾಶ್ ಮತ್ತು ಅನನ್ಯ ಭಟ್ ಅವರ ಗಾಯನದಲ್ಲಿ ಯೋಗರಾಜ್ ಭಟ್ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಸಂಯೋಜನೆ ಇರುವಂತಹ ಸುಂದರ ಗೀತೆ.

0: ಸಾರ್.
1: ಈಗ ಕೇಳಿ ಬ್ರಾಕ್ ಚಲನಚಿತ್ರದಿಂದ ಸಿದ್ಧ ಶ್ರೀರಾಮ್ ಮತ್ತು ಲಹರಿ ಮಹೇಶ್ ಅವರ ಧ್ವನಿಯಲ್ಲಿ, ಶಶಾಂಕ್ ಅವರ ರಚನೆ, ಅರ್ಜುನ್ ಜಾನಿ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಶಿವಾಜಿ ಸೂರತ್ಕಲ್ ಎರಡೂ ಚಲನಚಿತ್ರದಿಂದ ಇಶಾ ಸುಚಿ ಮತ್ತು ಸುಧಾ ಸ್ಯಾಂಡಿ ಅವರ ಒಂದು ಗಾಯನದಲ್ಲಿ ಆಕಾಶ್ ಶ್ರೀವತ್ಸ ಅವರ ಸಾಹಿತ್ಯ, ಸುಧಾ ಸ್ಯಾಂಡಿ ಅವರ ಒಂದು ಸಂಗೀತ ಸಂಯೋಜನೆ ಇದ್ದಂಥ ಗೀತೆನ ಆಲಿಸಿದ್ರಿ. ಈಗ ಕೇಳಿ ಮತ್ತೊಂದು ಗೀತೆ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಪೃಥ್ವಿ ಭಟ್ ಮತ್ತು ಜಸ್ಕರಣ್ ಸಿಂಗ್ ಹಾಗೂ ಅನಿಲ್ ಕುಮಾರ್ ಅವರ ಒಂದು ರಚನೆ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಈ ಒಂದು ಗೀತೆಗಿದೆ. ಕಲ್ಟ್ ಚಿತ್ರದಿಂದ ಈ ಗೀತೆ.

ಭೀಮಾ ಚಲನಚಿತ್ರದಿಂದ ಚರಣ್ ರಾಜ್ ಮತ್ತು ವೈಶ್ ಅವರ ಗಾಯನದಲ್ಲಿ ಕವಿರಾಜ್ ಅವರ ಸಾಹಿತ್ಯ, ಚರಣ್ ರಾಜ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆನ ಆಲಿಸಿದ್ರಿ. ಈಗ ಕೇಳಿ ಮತ್ತೊಂದು ಗೀತೆ, ನಾನ್ ಸ್ಟಾಪ್ ಸಂಜೆಯಲ್ಲಿ ಇದೀಗ ವಾಣಿ ಸತೀಶ್ ಅವರ ಗಾಯನದಲ್ಲಿ ವೀರೇಂದ್ರ ಶೆಟ್ಟಿ ಅವರ ಸಾಹಿತ್ಯ, ಮನುಮೂರ್ತಿ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಸಂಭ್ರಮ ಚಲನಚಿತ್ರದಿಂದ.

ಟಗರುಪಲ್ಯ ಚಲನಚಿತ್ರದಿಂದ ಮಾಧುರಿ ಶೇಷಾದ್ರಿ ಅವರ ಧ್ವನಿಯಲ್ಲಿ ಧನಂಜಯ್ ಅವರ ಸಾಹಿತ್ಯ ವಾಸುಕಿ ವೈಭವ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆನ ಆಲಿಸಿದ್ರಿ. ಈಗ ಕೇಳಿ ಮತ್ತೊಂದು ಸುಂದರ ಗೀತೆ ನಾನ್ ಸ್ಟಾಪ್ ಸಂಜೆಯಲ್ಲಿ ನಕಾಶ್ ಅಜೀಜ್ ಮತ್ತು ಐಶ್ವರ್ಯ ರಂಗರಾಜನ್ ಅವರ ಧ್ವನಿಯಲ್ಲಿ ಯೋಗರಾಜ್ ಭಟ್ ಅವರ ರಚನೆ ಅರ್ಜುನ್ ಜಾನಿ ಅವರ ಸಂಗೀತ ನಿರ್ದೇಶನವಿರುವಂತಹ ಗೀತೆ ತ್ರಿವಿಕ್ರಮ ಚಲನಚಿತ್ರದಿಂದ.

0: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
2: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ May 22-24 ಅಮಾನಿಕೆರೆಯ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಬೆಳಗ್ಗೆ 10:00-6:00 ಕಾಸಿಯಾ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ನೀವು ಭಾಗವಹಿಸಿ ಯಶಸ್ವಿಗೊಳಿಸಿ.
4: ನಾನ್ ಸ್ಟಾಪ್ ಸಂಚಲನ ಇದೀಗ ಕಾಟೇರಾ ಚಲನಚಿತ್ರದಿಂದ ಹೇಮಂತ್ ಕುಮಾರ್ ಮತ್ತು ರಕ್ಷಿತಾ ಸುರೇಶ್ ಅವರ ಗಾಯನದಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದೆ.

ಪ್ರೀತಿಸುತ್ತಪ್ಪಾ ಚಲನಚಿತ್ರದಿಂದ ಅನುರಾಧ ಶ್ರೀರಾಮ್ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿದ್ದಂತಹ ಗೀತೆನ ಈಗ ತನಕ ಕೇಳಿದ್ರಿ. ಈಗ ಹೇಳಿ ಸೋನು ನಿಗಮ್ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಕ್ರಾಂತಿ ಚಲನಚಿತ್ರದಿಂದ ನಾನ್ ಸ್ಟಾಪ್ ಸಂಜೀಲಿ.

ಒಲವೆ ಮಂದರ ಟು ಚಲನಚಿತ್ರದಿಂದ ಹೇಮಂತ್ ಅವರ ಧ್ವನಿಯಲ್ಲಿ ಡಾಕ್ಟರ್ ಕಿರಣ್ ತೋಟಂಬಲೆ ಅವರ ಒಂದು ಸಾಹಿತ್ಯ ಮತ್ತು ಅವರದೇ ಆದಂತಹ ಒಂದು ಸಂಗೀತ ಸಂಯೋಜನೆ ಇದ್ದಂತಹ ಗೀತೆನ ಆಲಿಸಿದ್ರಿ. ಈಗ ಕೇಳಿ ಮತ್ತೊಂದು ಗೀತೆ, ಟಿಪ್ಪು ಅವರ ಗಾಯನ ಈ ಒಂದು ಗೀತೆಗಿದೆ. ಹಾಗೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಶ್ರೀಧರ್ ವಿ ಸಂಭ್ರಮ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

0: ಇದು ಆಕಾಶವಾಣಿ 101.3 ಎಫ್ಎಂ ರೇನ್ಬೋ ಕನ್ನಡ ಕಮ್ಮನಬಿಲ್ಲು. ಸಮಯ ಆಗಿದೆ 6 ಗಂಟೆ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ.

0: ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಿ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ,
2: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ,
1: ಜಡ ದಿನವ ಮುದಗೊಳಿಸೋ ಸಹಪಾಠಿ,
2: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ,
1: ನಿಮ್ಮ ಭಾವಲೋಕದ ರಾಯಭಾರಿ ಈಗ 90ರ ತಾರುಣ್ಯ. ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದೂ ಜೊತೆಯಾಗಿರುವೆವು ನಿಮ್ಮೊಂದಿಗೆ.

ಸಮಯ ಆಗ್ತದೆ ಇನ್ನೇನು 6:05 ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ 101.3 FM ರಿಂಬೋ ಕನ್ನಡ ಕಾಮನಬಿಲ್ಲು. ಕೆಲವೇ ಕ್ಷಣಗಳಲ್ಲಿ ಕೇಳಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಇದು ಆಕಾಶವಾಣಿ 101.3 FM ರೇನ್ಬೋ ಕನ್ನಡ ಕಾಮನ ಬೆಲ್ಲು. ಸಮಯ ಆಗಿದೆ 6:10. ಈಗ ಕೇಳಿ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
2: ಪ್ರಾತಃ ಕಾಲವಾಗೋದೊಳಗಾಗಿ ಅಕ್ರೂರನು ಕೃಷ್ಣ ಬಲರಾಮರನ್ನು ಕರೆತರುವನು. ಹೌದು, ಇಂದಿಗೆ ನನ್ನ ಶತ್ರು ನಾಶವಾದಂತೆ ಸರಿ.
1: ಇದು ಕಂಸನ ಪಾತ್ರದ ಸಂಭಾಷಣೆ. ಯಾರು ಪಾತ್ರ ವಹಿಸಿದ್ರು ಅಂತ ಕೇಳ್ತೀರಾ? ಆರ್ ನಾಗರತ್ನಮ್ಮ ಅವರದು. ಕಂಸ, ರಾವಣ, ಭೀಮ, ದುರ್ಯೋಧನ ಪಾತ್ರಗಳನ್ನ ಹೆಣ್ಣು ಮಕ್ಕಳು ಮಾಡಬಲ್ಲರು. ಸ್ತ್ರೀವೇಷ ಪುರುಷರು ಹಾಕುವುದಾದರೆ ಪುರುಷನ ವೇಷ ಸ್ತ್ರೀ ಮಾಡಲಾರಳೆ ಅಂತ ಸ್ತ್ರೀ ನಾಟಕ ಮಂಡಳಿಯನ್ನ ಕಟ್ಟಿ ಮಹಿಳೆಯರನ್ನು ಹುರಿದುಂಬಿಸಿದವರು ಮಹಾನ್ ಕಲಾವಿದೆ ಆರ್ ನಾಗರತ್ನಮ್ಮ. ಎಳೆ ವಯಸ್ಸಿನಿಂದಲೇ ರಂಗಭೂಮಿ ಕಡೆ ಸೆಳೆತ. ಚಾಮುಂಡೇಶ್ವರಿ ಸಂಸ್ಥೆ, ಸುಬ್ಬಯ್ಯನಾಯ್ಡು ಅವರ ಸಂಸ್ಥೆ, ಕಂಪನಿ ನಾಟಕಗಳು, ಹಿರಣ್ಣಯ್ಯ ಮಿತ್ರ ಮಂಡಳಿ, ಹೀಗೆ ಹಲವಾರು ಸಂಸ್ಥೆಗಳ ಮೂಲಕ ರಾಜ್ಯದಾದ್ಯಂತ ಸಂಚರಿಸಿ ರಂಗನಾಟಕ ಪ್ರದರ್ಶನಗಳಲ್ಲಿ ವಿಜೃಂಭಿಸಿದ ಕಲಾವಿದೆ. ಚಲನಚಿತ್ರಗಳಲ್ಲೂ ನಟಿಸಿದರು. ಶ್ರೀ ಸ್ತ್ರೀ ನಾಟಕ ಮಂಡಳಿ ಹುಟ್ಟಿದ್ದು ಹೇಗೆ? ನಾಗರತ್ನಮ್ಮನವರೇ ಹೇಳಿದ್ದಾರೆ, ಕೇಳೋಣ.
2: ಮೈಸೂರಿನಲ್ಲಿ ಒಬ್ರು ಅಂಬುಜಮ್ಮ ಅಂತಿದ್ರು. ಅವರಿಗೆ ನಾಟಕದ ಮೇಲೆ ಒಂದು ಅಭಿಮಾನ. ನಾವು ಈ ಥರ ಒಂದು ಹೊಸದಾಗಿ ಒಂದು ನಾಟಕ ಆಡಬೇಕು ಅಂತ ಇದ್ದೀವಿ, ಈ ಥರ ಮಾಡಬೇಕು ಅಂತ ಹೇಗೆ ಅಂದರು. ಅದಕ್ಕೆ ನಿಮ್ಮ ಇಷ್ಟ ನೋಡಿ ಅಂತಂದೆ. ಅದಕ್ಕೆ ಸರಿಯಾಗಿ ಈ ಗುಬ್ಬಿ ಕಂಪ್ನಿಲಿ ಒಬ್ಬರು ದೊರಸ್ವಾಮಿ ಅಂತ ಒಬ್ಬರಿದ್ದರು. ಆ ಮನುಷ್ಯ ಇವ್ರನ್ನೆಲ್ಲ ಹೆಣ್ಮಕ್ಳನ್ನೆಲ್ಲ ಸೇರಿಸಿ ಒಂದು ನಾಟಕನ ಪ್ರಾಕ್ಟೀಸ್ ಮಾಡಬೇಕು, ಅಭ್ಯಾಸ ಮಾಡಿಸೋಣ, ಕೃಷ್ಣ ಯಾವ್ದು ತೊಗೊಳಿದ್ರು ಕೃಷ್ಣ ಗಾಡಿ ತೊಗೊಳೋಣ ಅಂದರು. ಸರಿ ಮಾಡಿ ಅಂತಂದು. ಸರಿ, ಆಮೇಲೆ ನೀವು ಇದ್ರಲ್ಲಿ ಪಾತ್ರ ಮಾಡಬೇಕು ಅಂದರು. ಅಯ್ಯೋ, ಸದ್ಯ ನಾನು ಗಂಡು ಪಾತ್ರ ಮಾಡೋದು, ಇವತ್ತಿನವರೆಗೂ ಬರೀ ಹೆಣ್ಣು ಪಾತ್ರಗಳನ್ನ ಮಾಡ್ಕೊಂಡು ಬಂದಿದ್ದೀನಿ, ಅದು ನನಗೆ ಕಷ್ಟ ಆಗುತ್ತಮ್ಮ ಅಂದೆ. ಸರಿ, ಆ ದೊರಸ್ವಾಮಿ ಅವರೆಲ್ಲ ಸರಿ ಇಲ್ಲ ಇಲ್ಲ ನೀನಾಗು ನೀ ಮಾಡ್ತೀಯ ಅಂದ್ಬಿಟ್ಟು ಮೊದಲು ಕೃಷ್ಣ ಮಾಡು ಅಂದರು. ಸರಿ, ಆಮೇಲೆ ಅರ್ಜುನ ಮಾಡು ಅಂದರು. ಕಡೆಗೆ ಏನು ಮಾಡಿಬಿಟ್ರಿ, ಯಾವುದು ಬೇಡ, ಎರಡು ಸರಿ ಇಲ್ಲ, ಭೀಮನ ಪಾತ್ರ ಮಾಡಿಸೋಣ ಅಂತ ಅವರಿಬ್ಬರು ನಿರ್ಧಾರ ಮಾಡಿಕೊಂಡ್ರು. ಸರಿ, ಅವಾಗ ಭಾಳ ಬಲವಂತವಾಗಿ ನನ್ನನ್ನು ಭೀಮನ ಪಾತ್ರಕ್ಕೆ ಒಪ್ಪಿಸಿದ್ರು.

0: ಇಲ್ಲಿ ನನ್ನ ಮನೆಯೊಳಗೆ ಇದಕ್ಕೆ ಆಕ್ಷೇಪಣೆ ಆಯಿತು. ನಮ್ಮ ತಾಯಿ ಇದ್ದವರು, ಏನು ನೀನು ಇಷ್ಟು ಒಳ್ಳೆ ಹೆಸರು ತೊಗೊಂಡು ನೀನು ಏನಾದ್ರು ಮರ್ಯಾದೆಗೆ ಕಳ್ಕೊಬೇಡ ಅಂತ ಅಂದರು. ಆದರೆ ನನಗೇನು ಅಂದರೆ, ಒಂದು ಮಾತು ಕೊಟ್ಬಿಟ್ಟ ಮೇಲೆ ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ನನ್ನ ಕೈಲಾಗ್ತಾ ಇರಲಿಲ್ಲ. ಚಾಮುಂಡೇಶ್ವರಿ ಕಂಪ್ನಿಯೊಳಗೆ ಭೀಮನ ಪಾತ್ರ ಮಾಡ್ತಾ, ಭೀಮನ್ ಕೃಷ್ಣಮೂರ್ತಿರಾಯ್ ಅಂತಿದ್ರು, ಅವ್ರ ಹೆಸರು ಭೀಮ ಕೃಷ್ಣಮೂರ್ತಿರಾಯ್ರು ಅಂತಲೇ ಆ ಮನುಷ್ಯ ಪಾತ್ರ ಮಾಡ್ತಾ ಇದ್ದಿದ್ದನ್ನು ಚೆನ್ನಾಗಿ ನನಗೆ ಮನಸ್ಸಿನಲ್ಲಿತ್ತು. ಸರಿ, ಅದನ್ನು ಇವರು ಪಾತ್ರ ಹೇಳ್ಕೊಡೋರು. ಆದರೆ ನನಗೆ ಏನಾಗುತ್ತೆ ಅಂದರೆ, ಈ ಪ್ರಾಕ್ಟೀಸ್ ಮಾಡುವಾಗ, ಅಭ್ಯಾಸ ಮಾಡುವಾಗ, ರಿಹರ್ಸಲ್ ಮಾಡಿ ಇಲ್ಲ ಮಾಡಿ ಎಲ್ಲರೆದುರಿಗೂ ಅಂತಾರೆ, ನನಗೆ ಅದು ಮಾತ್ರ ಬರ್ತಾ ಇರಲಿಲ್ಲ. ಸುಮ್ಮನೆ ಮಾತು ಗಟ್ಟಿ ಮಾಡೋವನೇ ಹೊರತು ಅಭಿನಯ ಸಹಿತವಾಗಿ ನಾನು ಏನೂ ಮಾಡ್ತಾ ಇರಲಿಲ್ಲ. ಇದು ಅವಳು ಏನು ಮಾಡಿದ್ರು, ಆಕೆ ಮಂಡ್ಯದಲ್ಲಿ ಇಟ್ಕೊಂಬಿಟ್ರು ನಾಟಕನ, ಡೇಟು ಫಿಕ್ಸ್ ಮಾಡಿಬಿಟ್ರು. ನಾನು ಇನ್ನೂ ಅದನ್ನು ಪಾತ್ರ ಬಾಯಿಗೆ ಕಲ್ತಿರಲಿಲ್ಲ. ಸರಿ, ಅಕ್ಕಪಕ್ಕದವ್ರಲ್ಲ, ಏನು ಇವಳು ಇನ್ನೂ ಪುಸ್ತಕ ಇಟ್ಕೊಂಡೆ ಪಾತ್ರ ಮಾಡ್ತಾ ಇದ್ದಾರಲ್ಲ, ಇವಳು ಏನು ಮಾಡ್ತಾಳೆ ನಾಡಿದ್ದು ನಾಟಕದಲ್ಲಿ ಪಾತ್ರನ, ಭೀಮನ ಪಾತ್ರನ ಅಂತ ಎಲ್ಲರೂ ಅಂದರು. ನನಗೂ ಒಂದು ಸ್ವಲ್ಪ ಭಯ ಆಗಿತ್ತು. ನಾನು ದೇವ್ರನ್ನ ಹರಿಸ್ಕೊಂಡ್ಬಿಟ್ಟಿದ್ದೆ, ಸ್ವಾಮಿ ಹೋಗಲಿ, ನಾಟಕ ತಪ್ಪು ಹೋಗ್ಬಿಡಲಿ, ನಿಂತು ಹೋಗಲಿ ಅಂತ. ಅದೇನೋ ಕಾರಣದಿಂದ ಅವತ್ತು ನಾಟಕ ನಿಂತ್ಕೊಂಡ್ಬಿಡ್ತು, ತಪ್ಪು ಬಿಡು ಅಂದ್ಕೊಂಡು ಮನಸ್ಸು ಗಟ್ಟಿ ಮಾಡ್ಕೊಂಡು ಇದ್ದೆ. ಆದರೆ ಆಕೆ ಹಠ ಬಿಡಲಿಲ್ಲ. ತಿರುಗಿ ಇನ್ನೊಂದು ವಾರ ಒಂದು ದಿವಸ ಬಿಟ್ಟು ನಾಟಕ ಇಟ್ಕೊಂಡ್ಬಿಟ್ರು. ಹೇಳಿದ್ನ ಎಲ್ಲ ಮನಸ್ಸನ್ನು ಇಟ್ಕೊಂಡು, ಸರಿ ಮಂಡ್ಯದಲ್ಲಿ ನಾಟಕ ಪ್ರಾರಂಭ, ದೇವ್ರ ಸ್ತುತಿ ಮಾಡ್ತಾ ಇದ್ದಾರೆ, ಭಯ ಏನಾಗುತ್ತೋ ಏನಾಗುತ್ತೋ ಅನ್ನೋ ಒಂದು ಭಯ ಇದ್ದೇ ಇತ್ತೂನೆ. ಹೊಡೆದ್ರು ಬೆಲ್ ಹೊಡೆದ್ರು, ಮೂರನೇ ಬೆಲ್ಲು ಪರದೆ ಎತ್ತುವಾಗಲೇ ಮೊದಲೇ ದೊಡ್ಡ ದರ್ಬಾರು, ದರ್ಬಾರಲ್ಲಿ ಧನರಾಯ, ದ್ರೌಪದಿ, ಅರ್ಜುನ, ಎಲ್ಲ ಕೃಷ್ಣ ಎಲ್ಲ ಇರುವಂಥ ಒಂದು ಆ ದೃಶ್ಯದೊಳಗೆ ಮೊದಲು ಭೀಮ ಕೂತಿದ್ದವನು ಎದ್ದು ಬಂದು ಮಾತಾಡ್ತಾನೆ. ಆ ಗೌನ್ ಒಂದು ಸತಿ ಎಡಗಡೆಯಿಂದ ಒಂದು ತರಹ ಜೋಕ್ನಲ್ಲಿ ಹಿಂದಕ್ಕೆ ಒದರದು, ಅದೊಂದು ಇದು ಇಟ್ಕೊಂಡಿದ್ದೆ ಏನೋ ನೋಡಿದ್ದೆ ಎಲ್ಲರನ್ನು ಈ ಕಾಣಿನ ಒಂಥರ ಮಾಡಿದೆ. ಆ ತಕ್ಷಣವೇ ಜನಗಳೆಲ್ಲ ಏನು ನಾಕಾಣಿ ಕ್ಲಾಸ್ ಆವಾಗ ನಾಕಾಣಿ ಇದ್ದಿದ್ದು ಏನು ಪಟ ಪಟ ಪಟ ಪಟ ಅಂತ ಚಪ್ಪಾಳಿಗಳು ಹೊಡೆದ್ಬಿಟ್ರು. ಹಾಗೆ ಸ್ವಲ್ಪ ಧೈರ್ಯ ಬಂದ್ಬಿಡ್ತು ನನಗೆ, ಓ ಪರವಾಗಿಲ್ಲ ಅಂದ್ಬಿಟ್ಟು ಪೂರ್ತಿ ಮಾತನಾಡಿದೆ. ಆ ಮಧ್ಯದಲ್ಲಿ ಎರಡು ಮೂರು ಸತಿ ನನಗೆ ಒಂದು ಸ್ಮೋರು ಕ್ಲಾಪ್ಸ್ಗಳು ಭಾಳ ಬಿತ್ತು. ಅವರೇನು ಮಾಡಿಬಿಟ್ರು, ನನ್ನನ್ನು ಬಂದು ಹೇಳ್ಕೊಂಡ್ರು, ಇಲ್ಲ ನೋಡೋ ಇದು ಒಳ್ಳೆ ಹೆಸರು ಬಂದಿದೆ, ನಿಜವಾಗ್ಲೂ ಇದನ್ನು ನಾಟಕ ಆಡೋಣ, ನಾಟಕ ಕಂಪ್ನಿ ಮಾಡೋಣ. ಹಾಗೆ ಅಂದು, ಅಯ್ಯೋಯ್ಯೋ ಇದೇನಪ್ಪ ನೀವು ಈ ಥರ ಮಾತಾಡ್ತೀಯ, ಸದ್ಯ ನಾನು ಮಾಲೀಕರ ಹತ್ರ ಸಂಬಳ ತೊಗೊಂಡು ಕೆಲಸ ಮಾಡೋದೇ ನನ್ನ ಅಭ್ಯಾಸ, ಅವ್ರ ಕಷ್ಟಗಳನ್ನೆಲ್ಲ ನಾನು ನೋಡಿದ್ದೀನಿ, ಆಯ್ತಾ, ಅಂಥದ್ದು ನಾನು ಬೇರೆ ಮಾಲೀಕಳಾಗಿ ಬೇಡಪ್ಪ ಸದ್ಯ, ಬೇಡ ಇದು ಇದು ಬೇಡ ದೊರಸ್ವಾಮಿಗಳು ಯಾಕೆ ಹಿಂಗೆ ಮಾಡ್ತೀರಾ ನೀವು ಒಂದೇ, ಇಲ್ಲ ಇಲ್ಲ ನಾವು ಅಂದರು. ತಿಪ್ಟೂರು ಕ್ಯಾಂಪು 11 ನಾಟಕ ಒಪ್ಕೊಂಬಂದ್ಬಿಟ್ರು ಕಾಂಟ್ರಾಕ್ಟ್ನ, ಇಲ್ಲ ಇಲ್ಲ ಹಿಂಗೆ ಮಾಡಲೇಬೇಕು, ಏನು ದೊರಸ್ವಾಮಿ ಈ ಥರ ಮಾಡ್ತಿದ್ದೀರಾ ಅಂತ. ಸರಿ, ಈ ಸತಿ ಮಾಡ್ಬಿಡ್ತೀನಿ, ನಾನು ಆಮೇಲೆ ಮಾಡೋಲ್ಲ. ಸರಿ ಅಂದರು, ಅವ್ರೇನು ಮಾಡಿಬಿಟ್ರು ಜ್ಯೋತಿಷನ ಹತ್ರ ಹೋಗಿ ಶ್ರೀ ಸ್ತ್ರೀ ನಾಟಕ ಮಂಡಳಿ ಅಂತ ಬೋರ್ಡ್ ಇದು ಬರೆಸ್ಕೊಂಡು, ನಾಗರತ್ನಮ್ಮನ ಹೆಸರು ಇದು ಸರಿಯಾಗಿದೆ ಅಂತ ಅದು ತಂದೇ ಬಿಟ್ರು, ತಂದು ಬೋರ್ಡ್ ಹಾಕಿಸ್ಬಿಟ್ರು, ನಾಗರತ್ನಮ್ಮ ಶ್ರೀಸ್ತ್ರೀ ನಾಟಕ ಮಂಡಳಿ ಅಂತ ಅಂದ್ಬಿಟ್ಟು.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ರಂಗಭೂಮಿ ಕಲಾವಿದೆ ಆರ್ ನಾಗರತ್ನಮ್ಮ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಈಗ ಕೇಳಿ ಅಣ್ಣಾಬಾಣ್ ಚಲನಚಿತ್ರದಿಂದ ವಿ ಹರಿಕೃಷ್ಣ ಅವರ ಗಾಯನ, ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ಸಮಯ ಆಗ್ತದೆ 6:20. ಈಗ ಕೇಳಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಟಿಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನವದಿಲ್ಲ್ಯಾಂ ಸೈಪ್ರಸ್ ದೇಶಸ್ಯ ರಾಷ್ಟ್ರಪತಿನ ನಿಕೋಸ್ ಕ್ರಿಸ್ಟೋಡೋಲೈಟ್ಸ್ ಇತ್ಯನೇನ ಸಹ ಚರ್ಚಿತವಾನ್. ಸಹ ಉಕ್ತವಾನ್ ಯತ್ ಅಗ್ರಿಮೇಷು ಪಂಚವರ್ಷೇಷು ನಿವೇಶ ಪ್ರವಾಹ ದ್ವಿಗುಣೀಕರ್ತುಂ ಭಾರತ ಸೈಪ್ರಸ್ ದೇಶಯೋಃ ಲಕ್ಷ್ಯಮಸ್ತಿ. ನಿರ್ವಾಚನಾಯೋಗೇನ ಅಗ್ರಿಮೆ ಮಾಸೆ 18 ದಿನಾಂಕೆ 10 ರಾಜ್ಯಾಣಾಂ 24 ರಾಜ್ಯಸಭಾಸನಾನಾಂ ದ್ವಿತೀಯೇ ವರ್ಷೆ ಆಯೋಕ್ಷ್ಯಮಾಣಸ್ಯ ನಿರ್ವಾಚನಸ್ಯ ಘೋಷಣಾಮಕರೋತ್. ಸರ್ವೋಚ್ಚನ್ಯಾಯಾಲಯೇನ ಜುಲೈ ಮಾಸಸ್ಯ ಪ್ರಥಮ ದಿನಾಂಕಾನ್ ನವಮೀ ಕಕ್ಷಾಯಾಃ ಛಾತ್ರಾಣಾಂ ಕೃತೆ CBSE ಇತ್ಯಸ್ಯ ತ್ರಿಭಾಷೀಯಾಧ್ಯಯನಸ್ಯ ಅನಿವಾರ್ಯತಾಯಾಃ ವಿರುದ್ಧಂ ಯಾಚಿಕಾಂ ವಿಚಾರಂ ಸಮಾರಬ್ಧಂ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಉಕ್ತವಾನ್ ಯತ್ ಸಂಪೂರ್ಣೆ ಸೀಮಾಕ್ಷೇತ್ರೇಷು ಅಭೇದ್ಯತರಂ ಕರ್ತುಂ ಸರ್ವಕಾರ ಸ್ಮಾರ್ಟ್ ಸೀಮಾ ಪರಿಯೋಜನಾಯಾಃ ಆರಂಭಂ ಕರಿಷ್ಯತಿ. ಅಪಿ ಚ ಐಪಿಎಲ್ ಕ್ರಿಕೆಟ್ ಕ್ರೀಡಾಯಾಂ ಸನ್ರೈಸರ್ಸ್ ಹೈದರಾಬಾದ್ ದಲಂ ಅದ್ಯ ಸಾಯಂಕಾಲೇ ಹೈದರಾಬಾದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ದಲಂ ಸಮ್ಮುಖೀಕರಿಷ್ಯತಿ. ಅಥ ವಾರ್ತಾಃ ವಿಸ್ತರೇಣ. ಭಾರತ ಸೈಪ್ರಸ್ ದೇಶಯೋಃ ಮಧ್ಯೆ ಅದ್ಯ ನವದಿಲ್ಲ್ಯಾಂ ಆತಂಕವಾದಾವರೋಧಸ್ಯ ವಿಷಯೆ ನವಾನ್ವೇಷಣ ತಂತ್ರಜ್ಞಾನಯೋಃ ಉಚ್ಚಶಿಕ್ಷಾಯಾಂ ಅನುಸಂಧಾನೆ ಸಾಂಸ್ಕೃತಿಕ ಸಹಯೋಗೆ ಚ ಸಂಯುಕ್ತ ಕಾರ್ಯಸಮೂಹಸ್ಯ ಸ್ಥಾಪನೆ ಇತ್ಯಾದೀನಾಂ ವಿಭಿನ್ನೇಷು ಕ್ಷೇತ್ರೇಷು ಅನೇಕೇಷಾಂ ಸಂಧಿಪತ್ರಾಣಾಂ ಆದಾನ ಪ್ರದಾನಂ ಅಭವತ್. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಸೈಪ್ರಸ್ ದೇಶಸ್ಯ ರಾಷ್ಟ್ರಪತಿನ ನಿಕೋಸ್ ಕ್ರಿಸ್ಟೋಡೋಲೈಟ್ಸ್ ಇತ್ಯನೇನ ಸಹ ವಿವಿಧೇಷು ಕ್ಷೇತ್ರೇಷು ದ್ವೈಪಾಕ್ಷಿಕ ಸಹಕಾರಂ ಸುದೃಢೀಕರ್ತುಂ ಚರ್ಚಾಂ ಕೃತವಾನ್. ಬಹುಪಾಕ್ಷಿಕ ಮಂಚೇಷು ಸಹಕಾರಂ ಸಹ ಕ್ಷೇತ್ರೀಯ ವೈಶ್ವಿಕ ಮಹತ್ವಸ್ಯ ವಿಷಯೇಷು ಅಪಿ ತೌ ವಿಚಾರಾಣಾಂ ಆದಾನ ಪ್ರದಾನಂ ಕೃತವಂತೌ. ಸಂಯುಕ್ತ ವಕ್ತವ್ಯ ಪ್ರಧಾನಮಂತ್ರಿಣ ಶ್ರೀ ನರೇಂದ್ರ ಮೋದಿನ ಭಾರತ ಸೈಪ್ರಸ್ ದೇಶಯೋಃ ಮೈತ್ರಿ ನ ಕೇವಲಂ ದೃಢಃ ಅಪಿತು ಭವಿಷ್ಯಾಭಿಮುಖಿ ಅಪಿ ಅಸ್ತೀತಿ ಉಕ್ತಂ. ಸಹ ಅವದತ್ ಯತ್ ಗತ ದಶಕೆ ಸೈಪ್ರಸ್ ದೇಶಾತ್ ಭಾರತೆ ನಿವೇಶಃ ಪ್ರಾಯ ದ್ವಿಗುಣಿತಃ ಅಭವತ್. ತೇನೋದೀರಿತಂ ಯತ್ ಭಾರತ ಯುರೋಪೀಯ ಸಂಘ ಮುಕ್ತ ವ್ಯಾಪಾರ ಸಮನ್ವಯೇ

ಅತಿ ದೂರವಾಗಿದ್ರೂ ಕೂಡ ಸದಾಕಾಲ ಅದರ ನೆನಪು ನಮ್ಮೊಟ್ಟಿಗೆ ಇದ್ದಿರುತ್ತೆ. ಇಂತಹ ಒಂದು ಸಾಲನ್ನ ನಾವು ನೋಡಬಹುದು ಥಾಮಸ್ ಹಾರ್ಡಿ ಅವರು ಬರೆದಿರುವಂತಹ ಕವನವೊಂದರಲ್ಲಿ. ಥಾಮಸ್ ಹಾರ್ಡಿ ಅವರು 20ನೇ ಶತಮಾನದ ಪ್ರಮುಖ ಕವಿಗಳಲ್ಲೊಬ್ಬರು. ತನ್ನಿಂದ ದೂರವಾಗಿದ್ದ ತನ್ನ ಮೊದಲನೇ ಹೆಂಡತಿ ಸತ್ತ ನಂತರದಲ್ಲಿ ಆಕೆ ಜೊತೆ ಕಳೆದಂತಹ ಮೊದಲ ದಿನಗಳನ್ನ ಕನವರಿಸಿಕೊಳ್ಳೋ ಹಾಗೆ ಸರಿಸುಮಾರು 50 ಪದ್ಯಗಳನ್ನ ಇವರು ಬರೆದಿದ್ರು. ಅವುಗಳಲ್ಲಿ ಒಂದು ಕವಿತೆಯನ್ನ ನಾವೀಗ ನೋಡೋಣ. ಈ ಕವಿತೆಯನ್ನ ಕನ್ನಡಕ್ಕೆ ರೂಪಾಂತರ ಮಾಡಿದವರು ಬಿಸಿ ರಾಮಚಂದ್ರ ಶರ್ಮಾ. ಈ ಒಂದು ಕವಿತೆಯ ಹೆಸರು ಧ್ವನಿ. ಅದರಲ್ಲಿ 4 ಸಾಲುಗಳು ತುಂಬಾನೇ ಕಾಡುತ್ತೆ ಕಣ್ರಿ. ನಿನ್ನ ಧ್ವನಿಯೇ ಅದು, ಹಾಗಾದರೀಗ ಎದುರಿಗೆ ಬಂದು ನಿಲ್ಲು.

ದೂರ ದೂರಿಗೆ ನಾನು ಬಂದಾಗ ನೀನಲ್ಲಿ ಕಾದಲೆಯಾಗಿ ಕಾದು ನಿಲ್ಲುತ್ತಿದ್ದೆ, ನೆನಪಿದೆ. ಇನ್ನೊಂದು ಸಾಲು ಹೀಗಿದೆ: ಲೋಕದಷ್ಟು ಆಸೆಗೆಟುಕದ ಹಾಗೆ ಕರಗಿ ಕತ್ತಲಿನಲ್ಲಿ ಎಂದೆಂದಿಗೂ ಮರಳಿ ಬಾರದ ನಿನ್ನ ಧ್ವನಿ ಕೇಳದೇನು. ಆ ಪ್ರೀತಿಯ ಧ್ವನಿಗಾಗಿ ಹತ್ತಿರ ಇಲ್ಲದೇ ಇದ್ರೂ ಕೂಡ, ನೆನಪುಗಳಲ್ಲಿ ಶಾಶ್ವತವಾಗಿ ಉಳಿದುಕೊಂಡ್ರೂ ಕೂಡ ತನ್ನ ಮನಸ್ಸಿನ ಪ್ರೀತಿ ಕಾಯ್ತಾ ಇರುತ್ತೆ, ಬೇಡ್ತಾ ಇರುತ್ತೆ, ಹೌದಲ್ವಾ?

ಕನಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಸಾಕ್ತಾ ಇದ್ದೀವಿ. ಟಿನಂ ಶ್ರೀಕಂಠಯ್ಯ ಅವರು ತಮ್ಮ ಕವಿತೆ ಸಮಾಧಾನದಲ್ಲಿ ಈ ರೀತಿಯಾಗಿ ಹೇಳ್ತಾರೆ. ನನ್ನ ಬಾಳಿನ ಮಾರ್ಗದಲ್ಲಿ ನೀನು ಸುಳಿದಾಡಿ ಮತ್ತೇತಕೋ ಬೇಗ ದೂರವಾದೆ. ಎಂತು ಮೊದಲಿನ ನಿನ್ನ ನಿಜದೊಲವು ಮಸುಳಿಸಿತೋ, ದಿಟವಾಗಿ ಹೇಳುವೆನು ನಾನರಿಯೇ. ಹೌದಲ್ವಾ, ಜೊತೆಯಿದ್ದಂತಹ ಪ್ರೀತಿ ಅದ್ ಹೇಗೆ ಕಾಣೆಯಾಗುತ್ತೆ ಅನ್ನೋದು ಹೇಳೋಕ್ ಸಾಧ್ಯನೇ ಇಲ್ಲ. ಆದರೂ ತನ್ನ ಪ್ರೀತಿಗಾಗಿ ತನ್ನ ಮನಸ್ಸು ಕಾತರದಿಂದ ಕಾಯ್ತಾನೆ ಇರುತ್ತೆ.

ಇದು ಆಕಾಶವಾಣಿ 101.3 FM ರೇನ್ಬೋ ಕನ್ನಡ ಕಾಮನವಿಲ್ಲು. ಸಮಯ ಆಗ್ತದೆ ಇನ್ನೇನು 6:40. ಕೆಲವೇ ಕ್ಷಣಗಳಲ್ಲಿ ಕೇಳಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು: ಪುನೀತ್ ಹೃದಯ ಜ್ಯೋತಿ ಯೋಜನೆ ರಾಜ್ಯದ ಎಲ್ಲಾ ತಾಲೂಕುಗಳಿಗೆ ವಿಸ್ತರಣೆ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಮುಂಗಾರು ಹಂಗಾಮಿಗೆ ಅಗತ್ಯ ಪ್ರಮಾಣದ ಬಿತ್ತನೆ ಬೀಜ ಲಭ್ಯ, ರೈತರು ಆತಂಕ ಪಡುವ ಅಗತ್ಯವಿಲ್ಲ, ಕೃಷಿ ಇಲಾಖೆ ಸ್ಪಷ್ಟನೆ. ಎನ್ಸಿಇಆರ್ಟಿಯಲ್ಲಿ ಅಂತರ್ಜಲ ಕುರಿತ ಪ್ರತ್ಯೇಕ ಪಠ್ಯಕ್ರಮ ಅಳವಡಿಸುವಂತೆ ಕೇಂದ್ರಕ್ಕೆ ಸಚಿವ ಎಂ ಬೋಸರಾಜು ಪತ್ರ. ಕಲಬುರಗಿಯಲ್ಲಿ ಪಿಎಂ ಮಿತ್ರ ಜವಳಿ ಪಾರ್ಕ್ ಕಾಮಗಾರಿ ಚುರುಕುಗೊಳಿಸಲು ಸಚಿವರ ಸಭೆಯಲ್ಲಿ ತೀರ್ಮಾನ. ದುಬಾರೆ ದುರಂತ ಪ್ರಕರಣ, ಇಬ್ಬರು ಅರಣ್ಯಾಧಿಕಾರಿಗಳ ವಿರುದ್ಧ ಉಪ ಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು. ಹೃದಯಾಘಾತದ ಬಳಿಕ ನಿರ್ಣಾಯಕ ಅವಧಿಯಲ್ಲಿ ತ್ವರಿತ ಚಿಕಿತ್ಸೆ ಒದಗಿಸುವ ಉದ್ದೇಶದಿಂದ ಜಾರಿಗೆ ತಂದಿರುವ ಪುನೀತ್ ಹೃದಯ ಜ್ಯೋತಿ ಯೋಜನೆಯನ್ನು ಶೀಘ್ರವೇ ರಾಜ್ಯದ ಎಲ್ಲಾ ತಾಲೂಕುಗಳಿಗೂ ವಿಸ್ತರಣೆ ಮಾಡಲಾಗುವುದು ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆ ಮಂಗಳೂರು ವತಿಯಿಂದ ನಡೆದ ಆರೋಗ್ಯ ಇಲಾಖೆ ಹಾಗೂ ವೆನ್ಲಾಕ್ ಆಸ್ಪತ್ರೆಯ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಒಟ್ಟು 78 ಪುನೀತ್ ಹೃದಯ ಜ್ಯೋತಿ ಕೇಂದ್ರಗಳು ಜೀವರಕ್ಷಕವಾಗಿ ಕಾರ್ಯನಿರ್ವಹಿಸುತ್ತಿವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ 3 ಕೇಂದ್ರಗಳು ಇದ್ದು, ಇವುಗಳ ಮೂಲಕ ಈ ವರ್ಷ 450 ಜೀವಗಳನ್ನು ಉಳಿಸಲಾಗಿದೆ. ಈ ಯೋಜನೆಯ ಅಡಿ ನೀಡಲಾಗುವ ಟೆನೆಕ್ಟೆ ಪ್ಲೇಸ್ ಎಂಬ ದುಬಾರಿ ಚುಚ್ಚುಮದ್ದನ್ನು ಸರ್ಕಾರದಿಂದ ಉಚಿತವಾಗಿ ನೀಡುವ ಜೊತೆಗೆ ಅಗತ್ಯ ಶಸ್ತ್ರಚಿಕಿತ್ಸೆ ಹಾಗೂ ಇತರ ಚಿಕಿತ್ಸೆಯನ್ನು ಒದಗಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ವೆನ್ಲಾಕ್ ಆಸ್ಪತ್ರೆಯಲ್ಲಿ ಈಗಾಗಲೇ ಆಂಜಿಯೋಪ್ಲಾಸ್ಟಿ, ಕೆಮೋಥೆರಪಿ, ಡಯಾಲಿಸಿಸ್, ನ್ಯೂರೋ ಸರ್ಜರಿಗಳನ್ನು ಮಾಡಲಾಗುತ್ತಿದ್ದು, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ರೂಪುಗೊಂಡಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. 2026 ಮುಂಗಾರು ಹಂಗಾಮಿಗೆ ಅಗತ್ಯ ಪ್ರಮಾಣದ ಬಿತ್ತನೆ ಬೀಜ ಲಭ್ಯವಿದ್ದು, ರೈತರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಕೃಷಿ ಇಲಾಖೆ ಸ್ಪಷ್ಟಪಡಿಸಿದೆ. ರೈತರ ಸಂಪರ್ಕ ಕೇಂದ್ರಗಳ ಮೂಲಕ ಕ್ಯೂಆರ್ ವ್ಯವಸ್ಥೆ ಅಳವಡಿಸಿ ಅರ್ಹ ರೈತರಿಗೆ ಪಾರದರ್ಶಕವಾಗಿ ಬೀಜ ವಿತರಣೆ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. ಬಿತ್ತನೆ ಬೀಜಗಳ ಕುರಿತ ಹೆಚ್ಚಿನ ಮಾಹಿತಿಗಾಗಿ ರೈತರು ಸಮೀಪದ ರೈತ ಸಂಪರ್ಕ ಕೇಂದ್ರ, ಕೇಂದ್ರ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಇಲ್ಲವೇ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದೆ. ಹಾವೇರಿ ಜಿಲ್ಲೆಯಲ್ಲಿ ಹೆಚ್ಚಿನ ಮಳೆಯಾಗುತ್ತಿರುವುದರಿಂದ ಪ್ರಸಕ್ತ ವರ್ಷಕ್ಕೆ

0: ಸೋಯಾಬೀನ್ಗೆ 8,960 ಕ್ವಿಂಟಾಲ್, ಶೇಂಗಾ ಬೀಜಕ್ಕೆ 1,344 ಕ್ವಿಂಟಾಲ್ ಬೇಡಿಕೆ ಅಂದಾಜಿಸಲಾಗಿದೆ. ಬೇಡಿಕೆ ಆಧಾರದಲ್ಲಿ ಬಿತ್ತನೆ ಬೀಜ ಪೂರೈಸಲಾಗುವುದು ಎಂದು ಕೃಷಿ ಇಲಾಖೆ ಸ್ಪಷ್ಟಪಡಿಸಿದೆ. ಹವಾಮಾನ ಬದಲಾವಣೆ ಮತ್ತು ಅಂತರ್ಜಲದ ಅತಿಯಾದ ಬಳಕೆಯಿಂದ ಭವಿಷ್ಯದಲ್ಲಿ ಎದುರಾಗಬಹುದಾದ ಜಲಕ್ಷಾಮವನ್ನು ತಪ್ಪಿಸಲು ಶಾಲಾ ಹಂತದಲ್ಲೇ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವುದು ಅತ್ಯಗತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ರಾಷ್ಟೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ ಎನ್ಸಿಇಆರ್ಟಿ ಪಠ್ಯಕ್ರಮದಲ್ಲಿ ಅಂತರ್ಜಲ ಕುರಿತ ಪ್ರತ್ಯೇಕ ಪಠ್ಯಕ್ರಮವನ್ನು ಅಳವಡಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎಂ ಬೋಸರಾಜು ತಿಳಿಸಿದ್ದಾರೆ. ಮಳೆ ನೀರು ಕೊಯ್ಲು ಮತ್ತು ಕೃತಕ ಅಂತರ್ಜಲ ಮರುಪೂರಣ ತಂತ್ರಜ್ಞಾನಗಳು, ಪ್ರಕೃತಿ ಆಧಾರಿತ ಪರಿಹಾರಗಳು, ಅಂತರ್ಜಲ ನಕ್ಷೆ ಮತ್ತು ಮಾಡೆಲಿಂಗ್, ಅತ್ಯಾಧುನಿಕ ನಿಗಾ ತಂತ್ರಜ್ಞಾನಗಳಾದ ಐಒಟಿ ಮತ್ತು ರಿಮೋಟ್ ಸೆನ್ಸಿಂಗ್ ಬಳಕೆ, ನೀತಿ ಆಯೋಗದ ವಿವಿಧ ಜಲ ಸಂರಕ್ಷಣಾ ಯೋಜನೆಗಳನ್ನು ಪಠ್ಯದಲ್ಲಿ ಸೇರಿಸಬೇಕು ಎಂದು ಪತ್ರದಲ್ಲಿ ತಿಳಿಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಬಾರಿಯ ಆಯವ್ಯಯದಲ್ಲಿ ಘೋಷಿಸಿರುವಂತೆ ಕಲಬುರಗಿಯಲ್ಲಿ ಸ್ಥಾಪನೆಯಾಗಲಿರುವ ಮಹತ್ವಾಕಾಂಕ್ಷಿ ಪಿಎಂ ಮಿತ್ರ ಜವಳಿ ಪಾರ್ಕ್ ಯೋಜನೆಯ ಕಾಮಗಾರಿಗಳನ್ನು ಚುರುಕುಗೊಳಿಸಲು ಸರ್ಕಾರ ನಿರ್ಧರಿಸಿದೆ. ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್, ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಇಂದು ನಡೆಸಿದ ಕೈಮಗ್ಗ ಮತ್ತು ಜವಳಿ ಇಲಾಖೆ ಹಾಗೂ ಕೈಗಾರಿಕಾ ಇಲಾಖೆಯ ಉನ್ನತ ಅಧಿಕಾರಿಗಳೊಂದಿಗಿನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಆಯವ್ಯಯದ ಘೋಷಣೆಯನ್ನು ಕಾಲಮಿತಿಯಲ್ಲಿ ಜಾರಿಗೆ ತರಲು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದ ಬೀದರ್ ಮತ್ತು ಕಲಬುರಗಿ ಜಿಲ್ಲಾ ಕೇಂದ್ರಗಳಿಗೆ ಜೂನ್ 1 ಹಾಗೂ ಜೂನ್ 10 ಬೆಂಗಳೂರಿನಿಂದ ವಿಮಾನ ಸೇವೆಯನ್ನು ಪುನರಾರಂಭಿಸಲಾಗುವುದು ಎಂದು ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಈ ಕುರಿತಂತೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎರಡೂ ಕಡೆಯ ವಿಮಾನ ಪ್ರಯಾಣಕ್ಕೆ ಈಗಾಗಲೇ ಮುಂಗಡ ಬುಕ್ಕಿಂಗ್ ಆರಂಭವಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದ 2 ಮತ್ತು 3 ಸ್ತರದ ನಗರಗಳಿಗೆ ವಿಮಾನ ಸಂಪರ್ಕ ಕಲ್ಪಿಸುವುದರಿಂದ ಪ್ರಾದೇಶಿಕ ಅಭಿವೃದ್ಧಿ ಜೊತೆಗೆ ಮೂಲಸೌಕರ್ಯ ಸುಧಾರಿಸಲಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆಯ ದುಬಾರೆ ಸಾಕಾನೆ ಶಿಬಿರದಲ್ಲಿ ಸಂಭವಿಸಿದ ದುರಂತಕ್ಕೆ ಸಂಬಂಧಿಸಿದಂತೆ ಉಪ ಲೋಕಾಯುಕ್ತ ಕೆಎಸ್ ಫಣೀಂದ್ರ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾಖಲಾಗಿರುವ ದೂರಿನಲ್ಲಿ ದುಬಾರೆ ಸಾಕಾನೆ ಶಿಬಿರದಲ್ಲಿ ಯಾವುದೇ ಸುರಕ್ಷತಾ ಕ್ರಮ ಕೈಗೊಂಡಿರಲಿಲ್ಲ, ಸುರಕ್ಷತೆ ನೀಡಲು ಅರಣ್ಯಾಧಿಕಾರಿಗಳು ವಿಫಲರಾಗಿರುವುದು ಸ್ಪಷ್ಟವಾಗಿದೆ. ಈ ಹಿನ್ನೆಲೆಯಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎಎ ಗೋಪಾಲ್ ಮತ್ತು ವಲಯ ಅರಣ್ಯಾಧಿಕಾರಿ ರಕ್ಷಿತ್ ಅವರನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿವಾದಿಗಳನ್ನಾಗಿಸಿ ದುಬಾರಿಯಲ್ಲಿ ಎಲ್ಲಾ ರೀತಿಯ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡು ಈ ಕುರಿತ ವರದಿ ಸಲ್ಲಿಸುವಂತೆ ಉಪ ಲೋಕಾಯುಕ್ತರು ಸೂಚಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಬೇಸೂರು ಗ್ರಾಮದಲ್ಲಿ ಅಣು ಸ್ಥಾವರ ಸ್ಥಾಪಿಸಲು ಬಿಡುವುದಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಕೆಡಿಪಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆಗೆ ಯಾವುದೇ ಆಕ್ಷೇಪ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತಂತೆ ಇಂದು ಕೆಡಿಪಿ ಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಆಗಬೇಕೆಂದು ವಕೀಲರ ಸಂಘ ಸೇರಿದಂತೆ ಸಂಘ ಸಂಸ್ಥೆಗಳು, ಜನಪ್ರತಿನಿಧಿಗಳು ಹೋರಾಟ ನಡೆಸುತ್ತಿದ್ದು, ಪಕ್ಷಾತೀತವಾಗಿ ಕೈಗೊಂಡ ನಿರ್ಣಯ ಕುರಿತಾದ ಸಹಿ ಹೊಂದಿದ ಪ್ರತಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ ಒತ್ತಡ ಹೇರಲು ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಕಲಬುರಗಿಯ ಲಾಡ್ಲೆ ಮಾಶಾಕ್ ದರ್ಗಾ ಹಿಂಸಾಚಾರಕ್ಕೆ ಸಂಬಂಧಿಸಿದಂತೆ ಎಲ್ಲಾ ಅಂಶಗಳನ್ನು ಸಂಪುಟದಲ್ಲಿ ಚರ್ಚೆ ನಡೆಸಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರವು ಈ ವಿಷಯವನ್ನು ಸಂಪುಟ ಉಪಸಮಿತಿಗೆ ನೀಡಿದ್ದು, ಪ್ರತ್ಯೇಕವಾಗಿ ಚರ್ಚಿಸಿ ಒಟ್ಟು 52 ಪ್ರಕರಣಗಳನ್ನು ಹಿಂಪಡೆಯಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಲಾಡ್ಲೆ ಮಾಶಾಕ್ ದರ್ಗಾದಲ್ಲಿ ನಡೆದ ಹಿಂಸಾಚಾರಕ್ಕೆ ಸಂಬಂಧಿಸಿದ ಪ್ರಕರಣಗಳನ್ನು ಹಿಂತೆಗೆದುಕೊಂಡ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ತೊಡಗಿಕೊಂಡಿದೆ ಎಂದು ದೂರಿದ್ದಾರೆ. ಕೇಂದ್ರ ಲೋಕಸೇವಾ ಆಯೋಗದ ವತಿಯಿಂದ ಬೆಂಗಳೂರಿನಲ್ಲಿ ಭಾನುವಾರ ಲೋಕಸೇವಾ

0: ಹಲವೆಡೆ ಮುಂಗಾರು ಪೂರ್ವ ಮಳೆ ಆರಂಭಗೊಂಡಿದೆ. ಮುಂಗಾರು ಹಂಗಾಮಿನಲ್ಲಿ ಮಳೆಯಿಂದಾಗಿ ಸೊಳ್ಳೆಗಳ ಉತ್ಪತ್ತಿ ಹೆಚ್ಚಾಗಲಿದ್ದು ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಆರೋಗ್ಯಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಸಂಭವಿಸಬಹುದಾದ ಪ್ರಕೃತಿ ವಿಕೋಪ ಹಾಗೂ ಪ್ರವಾಹ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಜಿಲ್ಲಾಡಳಿತ ಸರ್ವಸನ್ನದ್ದವಾಗಿದೆ. ಮಳೆಗಾಲದಲ್ಲಿ ಪ್ರಕೃತಿ ವಿಕೋಪ ಪ್ರವಾಹದಲ್ಲಿ ಜೀವ ಹಾನಿಯಾಗದಂತೆ ನೋಡಿಕೊಳ್ಳುವುದು ಪ್ರತಿಯೊಬ್ಬ ಅಧಿಕಾರಿಯ ಮೊದಲ ಆದ್ಯತೆಯಾಗಿದ್ದು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆಯಿಂದ ಅಪಾರ ಪ್ರಮಾಣದ ಬೆಳೆ ಹಾನಿ ಉಂಟಾಗಿದೆ. ರೈತರಿಗೆ ಪರಿಹಾರ ನೀಡಲು ಪರಿಹಾರ ಪೋರ್ಟಲ್ನಲ್ಲಿ ವರದಿ ದಾಖಲಿಸಿದ್ದು ಇನ್ನು 15-20 ದಿನಗಳಲ್ಲಿ ಪರಿಹಾರ ಮಂಜೂರಾಗಲಿದೆ ಎಂದು ಅಪರ ಜಿಲ್ಲಾಧಿಕಾರಿ ಅಭಿಷೇಕ್ ವಿ ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ದೊಡ್ಡಬಳ್ಳಾಪುರ ವ್ಯಾಪ್ತಿಯಲ್ಲಿ ನಿವೇಶನ ರಹಿತ ಬಡ ಕುಟುಂಬಗಳಿಗೆ 500 ನಿವೇಶನ ಹಂಚಿಕೆ ಸಂಬಂಧ ಕಾರ್ಯ ಪ್ರಗತಿಯಲ್ಲಿ ಇದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಸ್ಪಷ್ಟಪಡಿಸಿದ್ದಾರೆ. ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಹೊಸದಾಗಿ ನಿರ್ಮಾಣವಾಗಿರುವ ಬಡಾವಣೆಯಲ್ಲಿ ಫಲಾನುಭವಿಗಳಿಗೆ ವಿತರಿಸಲು 13,909 ನಿವೇಶನಗಳು ಸಿದ್ದವಾಗಿದ್ದು ಲಾಟರಿ ಮೂಲಕ ಹಂಚಲಾಗುವುದು ಎಂದು ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪಟೇಲ್ ಶಿವಣ್ಣ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪುನೀತ್ ಹೃದಯ ಜ್ಯೋತಿ ಯೋಜನೆ ರಾಜ್ಯದ ಎಲ್ಲಾ ತಾಲೂಕುಗಳಿಗೆ ವಿಸ್ತರಣೆ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಮುಂಗಾರು ಹಂಗಾಮಿಗೆ ಅಗತ್ಯ ಪ್ರಮಾಣದ ಬಿತ್ತನೆ ಬೀಜ ಲಭ್ಯ, ರೈತರು ಆತಂಕ ಪಡುವ ಅಗತ್ಯವಿಲ್ಲ, ಕೃಷಿ ಇಲಾಖೆ ಸ್ಪಷ್ಟನೆ. ಎನ್ಸಿಇಆರ್ಟಿಯಲ್ಲಿ ಅಂತರ್ಜಲ ಕುರಿತ ಪ್ರತ್ಯೇಕ ಪಠ್ಯಕ್ರಮ ಅಳವಡಿಸುವಂತೆ ಕೇಂದ್ರಕ್ಕೆ ಸಚಿವ ಎಂ ಬೋಸರಾಜು ಪತ್ರ. ಕಲಬುರಗಿಯಲ್ಲಿ ಪಿಎಂ ಮಿತ್ರ ಜವಳಿ ಪಾರ್ಕ್ ಕಾಮಗಾರಿ ಚುರುಕುಗೊಳಿಸಲು ಸಚಿವರ ಸಭೆಯಲ್ಲಿ ತೀರ್ಮಾನ. ಮತ್ತು ದುಬಾರೆ ದುರಂತ ಪ್ರಕರಣ, ಇಬ್ಬರು ಅರಣ್ಯಾಧಿಕಾರಿಗಳ ವಿರುದ್ಧ ಉಪಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ನಮಸ್ತೆ, ಶುಭ ಸಂಜೆ ಎಲ್ಲ ಆತ್ಮೀಯ ಕೇಳುಗರಿಗೆ. ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸನ್ಸೆಟ್ ಸುರಭಿಯಲ್ಲಿ ಮಧುರವಾದಂತಹ ಹಾಗೆ ಕೆಲವೊಂದು ಅಪರೂಪದ ಗೀತೆಗಳನ್ನ ಕೇಳ್ತಾ ನಿಮ್ಮ ಜೊತೆಯಾಗಿರ್ತೇನೆ ನಾನು, ನಿಮ್ಮ ಆರ್ಜಿ ಲತಾ. ಮೊದಲಿಗೆ ಕೇಳಿ ಯಶವಂತ ಚಲನಚಿತ್ರದಿಂದ ರಾಜೇಶ್ ಮತ್ತು ನಂದಿತಾ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯ, ಮಣಿಶರ್ಮಾ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಈ ಮನುಷ್ಯನ ಜೀವನ ಅಂದರೆ ಒಂದು ರೀತಿಯ ನದಿ ಇದ್ದ ಹಾಗೆ. ಕೆಲವೊಂದು ಆ ನದಿಯ ನೀರಿನಲ್ಲಿ ಮುಳುಗಿ ಅಥವಾ ಕರಗಿ ಹೋದರೆ ಇನ್ನು ಕೆಲವೊಂದು ಆ ನದಿಯ ದಡದಲ್ಲಿ ಹಾಗೆ ಉಳಿದು ಬಿಡುತ್ತೆ. ಹಾಗೆ ಈ ನೆನಪುಗಳು, ಮರೆವು ಮತ್ತು ನೆನಪುಗಳು ಎಷ್ಟು ಸುಂದರ ಅಲ್ವಾ? ಹಾಗೆ ಕೆಲವೊಂದ್ಸರಿ ನಮಗೆ ಮರೆವು ಬೇಡ ಅನಿಸುತ್ತೆ, ಇನ್ನು ಕೆಲವೊಂದ್ಸರಿ ನೆನಪುಗಳು ಬೇಕು ಅನಿಸುತ್ತೆ. ಈಗ ಕೇಳಿ ಯುದ್ಧಕಾಂಡ ಚಲನಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಛಾಯಾ ಬಿ ಆರ್ ವಾಣಿ ಜಯರಾಮ್ ಅವರ ಗಾಯನದಲ್ಲಿ ಹಂಸರೇಖಾ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ.

ಕೆಲವು ಬಾರಿ ನಾವು ಇಷ್ಟಪಟ್ಟಂತಹ ಗೀತೆಗಳು ಆ ಗೀತೆಗಳ ಸಾಲುಗಳು ಮರೆತು ಹೋಗಿರ್ಬೋದು, ಹಾಗೆಯೇ ಇನ್ನೂ ಕೆಲವೊಂದು ಇಷ್ಟಪಟ್ಟಂತಹ ಸಾಲುಗಳು ಯಾವಾಗಲೂ ಕೂಡ ನಮ್ಮ ಕಿವಿಯಲ್ಲಿ ಗುನುಗ್ತಾ ಇರುತ್ತೆ. ಅಂತಹ ನಿಮ್ಮನ್ನು ನೆಚ್ಚಿಸುವ ಗೀತೆಗಳನ್ನ ಪ್ರಸಾರ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಈಗ ಕೇಳಿ ಸ್ವಾಮಿ ಚಿನ್ನಚಿತ್ರದಿಂದ ಉದಿತ್ ನಾರಾಯಣ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯ ಗುರುಕಿರಣ್ ಅವರ ಸಂಗೀತ ಸಂಯೋಜನೆ ಇರುವಂತಹ

ಈಗ ಕೇಳಿ ಶ್ರೀರಾಮ್ ಚಲನಚಿತ್ರದಿಂದ ಉದಿತ್ ನಾರಾಯಣ್ ಮತ್ತು ಸೌಮ್ಯ ಅವರ ಗಾಯನದಲ್ಲಿ ವಿ ಮನೋಹರ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಸೌಂದರ್ಯ ಚಲನಚಿತ್ರದಿಂದ ಒಂದು ಗೀತೆಯನ್ನ ಕೇಳಿದ್ರಿ. ಕುನಾಲ್ ಗಂಜವಾಲ ಮತ್ತು ಅನುರಾಧ ಭಟ್ ಅವರ ಗಾಯನ, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿತ್ತು. ಈಗ ಕೇಳಿ ಮತ್ತೊಂದು ಸುಂದರ ಗೀತೆ. ಚಿತ್ರ ಅವರ ಗಾಯನವಿರುವಂತಹ ಈ ಗೀತೆ ತನನಂ ತನನಂ ಚಲನಚಿತ್ರದಿಂದ. ಕೆ ಕಲ್ಯಾಣ್ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

0: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಿ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ಈಗ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ದೇಶಾದ್ಯಂತ ನಾಳೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಉದ್ಯೋಗ ಮೇಳ. 51,000 ಅಧಿಕ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಣೆ. ಭಾರತ ಸೈಪ್ರಸ್ ನಡುವೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರಕ್ಕಾಗಿ ಒಪ್ಪಂದ. ದೇಶದ ಭೌಗೋಳಿಕ ಮೇರೆಗಳನ್ನು ಬಲಪಡಿಸಲು ದಕ್ಷ ಗಡಿ ಯೋಜನೆ, ಗೃಹ ಸಚಿವ ಅಮಿತ್ ಶಾ. ಕೇಂದ್ರ ಸರ್ಕಾರಕ್ಕೆ 2025-26 ಸಾಲಿಗಾಗಿ 2.86 ಲಕ್ಷ ಕೋಟಿ ರೂಪಾಯಿ ಹೆಚ್ಚುವರಿ ಹಣ ವರ್ಗಾಯಿಸಲು ಆರ್ಬಿಐ ಅನುಮೋದನೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಾಳೆ ದೇಶಾದ್ಯಂತ ರೋಜ್ಗಾರ್ ಮೇಳ ನಡೆಯಲಿದೆ. ಈ ಸಂದರ್ಭದಲ್ಲಿ ಪ್ರಧಾನಿ ಅವರು ಮೇಳವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದೇಶಾದ್ಯಂತ ಸರ್ಕಾರಿ ಉದ್ಯೋಗಗಳಿಗೆ ಆಯ್ಕೆಯಾದ 51,000 ಅಧಿಕ ಅಭ್ಯರ್ಥಿಗಳಿಗೆ ವರ್ಚುವಲ್ ಮೂಲಕ ನೇಮಕಾತಿ ಪತ್ರ ವಿತರಿಸಲಿದ್ದಾರೆ. ದೇಶದ ಒಟ್ಟು 47 ಸ್ಥಳಗಳಲ್ಲಿ 19ನೇ ರೋಜ್ಗಾರ್ ಮೇಳ ಆಯೋಜಿಸಲಾಗಿದೆ. ರೈಲ್ವೆ, ಗೃಹ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಹಣಕಾಸು ಸೇವೆ, ಉನ್ನತ ಶಿಕ್ಷಣ ಸೇರಿದಂತೆ ವಿವಿಧ ಸಚಿವಾಲಯ ಹಾಗೂ ಇಲಾಖೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನೇಮಕಾತಿ ಪತ್ರ ಪಡೆಯಲಿದ್ದಾರೆ. ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಜೈಪುರದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಉದ್ಯೋಗ ಮೇಳದಲ್ಲಿ ಭಾಗಿಯಾಗಲಿದ್ದಾರೆ. ರೋಜ್ಗಾರ್ ಮೇಳದ ಅಂಗವಾಗಿ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ಕಾರ್ಯಕ್ರಮದಲ್ಲಿ ಕೇಂದ್ರ ಕಾರ್ಮಿಕ ಹಾಗೂ ಉದ್ಯೋಗ, ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿಯವರ ಉದ್ಯೋಗ ಸೃಷ್ಟಿ ಭದ್ದತೆಗೆ ಅನುಗುಣವಾಗಿ ರೋಜ್ಗಾರ್ ಮೇಳಗಳನ್ನು ನಡೆಸಲಾಗುತ್ತಿದ್ದು ಇದುವರೆಗೆ 12 ಲಕ್ಷಕ್ಕೂ ಅಧಿಕ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಲಾಗಿದೆ. ಭಾರತ ಮತ್ತು ಸೈಪ್ರಸ್ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರಕ್ಕಾಗಿ ಇಂದು ಒಪ್ಪಂದ ಮಾಡಿಕೊಂಡಿವೆ. ಭಯೋತ್ಪಾದನೆ ನಿರ್ಮೂಲನೆಗಾಗಿ ಜಂಟಿ ಕಾರ್ಯಕಾರಿ ಗುಂಪು ಸ್ಥಾಪನೆ, ನಾವೀನ್ಯತೆ ಮತ್ತು ತಂತ್ರಜ್ಞಾನ, ಉನ್ನತ ಶಿಕ್ಷಣ ಹಾಗೂ ಸಂಶೋಧನೆ ಮತ್ತು ಸಾಂಪ್ರತಿಕ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಸಹಕಾರದ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡ್ಸ್ ನವದೆಹಲಿಯಲ್ಲಿ ಇಂದು ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಬಲಪಡಿಸುವ ನಿಟ್ಟಿನಲ್ಲಿ ಮಾತುಕತೆ ನಡೆಸಿದರು. ಪ್ರಾದೇಶಿಕ ಮತ್ತು ಜಾಗತಿಕ ಮಹತ್ವದ ವಿಚಾರ ಹಾಗೂ ಬಹುಕ್ಷೇತ್ರಗಳಲ್ಲಿ ಸಹಕಾರ ಕುರಿತಂತೆ ಉಭಯ ನಾಯಕರು ವಿಚಾರ ವಿನಿಮಯ ನಡೆಸಿದರು. ಭಾರತ ಸೈಪ್ರಸ್ ನಡುವಿನ ಸ್ನೇಹ ಗಾಢವಾಗಿದೆ ಮಾತ್ರವಲ್ಲ ಭವಿಷ್ಯದ ಮುನ್ನೋಟ ಹೊಂದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವೇಳೆ ಬಿಡುಗಡೆ ಮಾಡಲಾದ ಜಂಟಿ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಭಾರತದಲ್ಲಿನ ಸೈಪ್ರಸ್ ಬಂಡವಾಳ ಹೂಡಿಕೆ ದಶಕದಿಂದೀಚೆಗೆ ದ್ವಿಗುಣಗೊಂಡಿದೆ ಎಂದು ಪ್ರಧಾನಿ ಮಾಹಿತಿ ನೀಡಿದ್ದಾರೆ.
3: Your strategic partnership, Cyprus ke infrastructure, energy aur agriculture sector mein bhartiya companies ke liye naye avsar pradan karegi.

0: और भारत के तेजी से बढ़ते शिपिंग और मैरिटाइम क्षेत्रों में नया निवेश लेकर आएगी। हम साइप्रस के साथ मिलकर गिफ्ट सिटी को एक ग्लोबल फाइनेंशियल और सर्विसेज हब बनाने के विजन को गति देंगे और दोनों देशों के इनोवेशन और स्टार्टअप इकोसिस्टम के बीच कनेक्ट बढ़ाएंगे।
1: ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಟ್ಸ್ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧ ಮತ್ತು ಭಾರತ ಯುರೋಪಿಯನ್ ಒಕ್ಕೂಟಗಳ ನಡುವಿನ ಸಂಬಂಧ ಇತ್ತೀಚಿನ ವರ್ಷಗಳಲ್ಲಿ ಬಹುಪಟ್ಟು ಹೆಚ್ಚಿದೆ ಎಂದು ತಿಳಿಸಿದ್ದಾರೆ.
2: ಐ ಫೀಲ್ ಎಕ್ಸೆಪ್ಷನಲ್ಲಿ ಆನರ್ಡ್ ಅಂಡ್ ಪ್ರಿವಿಲೇಜ್ ಟು ಬಿ ಇನ್ ದೆಹಲಿ ಫಾರ್ ದಿಸ್ ಸ್ಟೇಟ್ ವಿಸಿಟ್ ಅಂಡ್ ವಿ ಸ್ಟ್ಯಾಂಡ್ ಟುಗೆದರ್ ಇನ್ ಮಾರ್ಕಿಂಗ್ ಅನದರ್ ಮೈಲ್ ಸ್ಟೋನ್ ಇನ್ ಫರ್ದರ್ ಸ್ಟ್ರೆಂಗ್ಥನಿಂಗ್ ದ ಲಾಂಗ್ ಸ್ಟ್ಯಾಂಡಿಂಗ್ ಬೌಂಡ್ಸ್ ಬಿಟ್ವೀನ್ ಅವರ್ ಟು ಕಂಟ್ರೀಸ್ ಅಂಡ್ ಇನ್ ಡೀಪನಿಂಗ್ ಅಂಡ್ ಎಕ್ಸ್ಪಾಂಡಿಂಗ್ ಅವರ್ ಸ್ಟ್ರಾಟಜಿಕ್ ಕೋಪರೇಷನ್.
1: ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಟ್ಸ್ ಇಂದು ಸಂಜೆ ರಾಷ್ಟಪತಿ ಭವನದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡುವ ಕಾರ್ಯಕ್ರಮವಿದೆ. ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಮೂಲಕ 100 ಕೋಟಿಗೂ ಅಧಿಕ ಆರೋಗ್ಯ ದಾಖಲೆಗಳನ್ನು ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆಗೆ ಯಶಸ್ವಿಯಾಗಿ ಸಂಪರ್ಕಿಸುವ ಮೂಲಕ ಮಹತ್ವದ ಸಾಧನೆ ಮಾಡಲಾಗಿದೆ. ಕಳೆದ ವರ್ಷದ ಫೆಬ್ರವರಿ ತಿಂಗಳಿನಲ್ಲಿ 50 ಕೋಟಿ ಆರೋಗ್ಯ ದಾಖಲೆಗಳನ್ನು ಆಯುಷ್ಮಾನ್ ಭಾರತ್ ಖಾತೆಗೆ ಸೇರಿಸಲಾಗಿತ್ತು. ಕಳೆದ 15 ತಿಂಗಳಲ್ಲಿ 100 ಕೋಟಿಗೂ ಅಧಿಕ ದಾಖಲೆಗಳನ್ನು ಸೇರಿಸಲಾಗಿದೆ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ದೇಶದ ಸಂಪೂರ್ಣ ಗಡಿಯನ್ನು ಇನ್ನಷ್ಟು ಬಲಪಡಿಸಿ ಅಭೇದ್ಯಗೊಳಿಸಲು ದಕ್ಷ ಗಡಿ ಯೋಜನೆ ಆರಂಭಿಸಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ನವದೆಹಲಿಯಲ್ಲಿ ಇಂದು ಗಡಿ ಭದ್ರತಾ ಪಡೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿ, ಡ್ರೋನ್, ರಡಾರ್, ಕ್ಯಾಮೆರಾ ಹಾಗೂ ಇತರ ತಾಂತ್ರಿಕ ಸಂಪನ್ಮೂಲಗಳಿಂದ ಸನ್ನದ್ಧಗೊಂಡ ಉಪಕ್ರಮ ಇದಾಗಿರುತ್ತದೆ ಎಂದರು.
6: आने वाले एक साल के अंदर ही स्मार्ट बॉर्डर कंसेप्ट के साथ सीमा सुरक्षा बल की सुरक्षा में सभी प्रकार की तकनीक को लैस कर एक अभेद बॉर्डर की हम सुरक्षा की ग्रिड बनाने का काम आगे बढ़ रहा है और बहुत कम समय में गृह मंत्रालय, ड्रोन, रडार, आधुनिक कैमराज और बाकी सारी तकनीक के साथ एक स्मार्ट बॉर्डर के प्रोजेक्ट को लेकर देश के सामने आएगा.
1: ಅಂತಾರಾಷ್ಟ್ರೀಯ ಗಡಿ ಭದ್ರತೆಯನ್ನು ವಿಭಿನ್ನವಾದ ಸವಾಲು ಎಂದು ಕಾಣದೆ ಸ್ಥೂಲ ಪ್ರಾದೇಶಿಕ ಜವಾಬ್ದಾರಿಯನ್ನಾಗಿ ಪರಿಗಣಿಸುವ ಅವಶ್ಯಕತೆ ಇದೆ ಎಂದು ಅವರು ಹೇಳಿದರು. ಗಡಿ ಭದ್ರತಾ ಪಡೆ ದೇಶದ ಹೆಮ್ಮೆಯನ್ನು ಎತ್ತಿ ಹಿಡಿಯುವಲ್ಲಿ ಸತತವಾಗಿ ಕಾರ್ಯನಿರ್ವಹಿಸುತ್ತಿದೆ. ಅಕ್ರಮ ನುಸುಳುವಿಕೆ, ಮಾದಕ ದ್ರವ್ಯ ಮತ್ತು ಶಸ್ತಾಸ್ತ್ರ ಕಳ್ಳಸಾಗಾಟ, ನಕಲಿ ನೋಟು ಚಲಾವಣೆ ತಡೆಗಟ್ಟುವಲ್ಲಿ ಗಡಿ ಭದ್ರತಾ ಪಡೆ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಗೃಹ ಸಚಿವ ಅಮಿತ್ ಶಾ ತಿಳಿಸಿದರು. 1965ರಲ್ಲಿ 25 ಬೆಟಾಲಿಯನ್ನೊಂದಿಗೆ ಆರಂಭವಾದ ಗಡಿ ಭದ್ರತಾ ಪಡೆ ಇಂದು 270,000 ಸಿಬ್ಬಂದಿ ಸಾಮರ್ಥ್ಯದೊಂದಿಗೆ ವಿಶ್ವದ ಅತಿದೊಡ್ಡ ಗಡಿ ಕಾವಲು ಪಡೆ ಎನಿಸಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐನ ಕೇಂದ್ರೀಯ ನಿರ್ದೇಶಕ ಮಂಡಳಿಯ 623ನೇ ಸಭೆ ಮುಂಬೈನಲ್ಲಿ ಇಂದು ನಡೆಯಿತು. ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ದೇಶದ ಹಾಗೂ ಜಾಗತಿಕ ಆರ್ಥಿಕ ಪರಿಸ್ಥಿತಿ ಬಗ್ಗೆ ವಿಚಾರ ವಿಮರ್ಶೆ ನಡೆಸಲಾಯಿತು. ಕಳೆದ ವರ್ಷಕ್ಕೆ ಹೋಲಿಸಿದಲ್ಲಿ ಆರ್ಬಿಐನ ಒಟ್ಟು ಆದಾಯ ಶೇಕಡ 26.42% ಹೆಚ್ಚಿದೆ. ಕೇಂದ್ರೀಯ ನಿರ್ದೇಶಕ ಮಂಡಳಿ 2025-26ನೇ ಲೆಕ್ಕದ ವರ್ಷಕ್ಕೆ ಸಂಬಂಧಿಸಿದಂತೆ 2.86 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರಕ್ಕೆ ಹೆಚ್ಚುವರಿಯಾಗಿ ವರ್ಗಾಯಿಸಲು ಅನುಮತಿ ನೀಡಿದೆ. ಪಿಎಂ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯಡಿ ಕಳೆದ 8 ದಿನಗಳಲ್ಲಿ 1 ಲಕ್ಷಕ್ಕೂ ಅಧಿಕ ಕುಟುಂಬಗಳನ್ನು ಸೇರಿಸಲಾಗಿದೆ ಎಂದು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಇದು ಶುದ್ದ ಇಂಧನಕ್ಕಾಗಿ ಜನರಿಂದ ವ್ಯಕ್ತವಾಗುತ್ತಿರುವ ಒಲವಿನ ಪ್ರತಿಫಲನವಾಗಿದೆ ಎಂದು ಸಚಿವರು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದ್ದಾರೆ. ದೇಶಾದ್ಯಂತ ಮೇಲ್ಛಾವಣಿ ಸೌರ ವಿದ್ಯುತ್ಗಾಗಿ ಜನರು ಮುಂದಾಗುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸೌರಕ್ರಾಂತಿ ವೇಗ ಪಡೆಯುತ್ತಿದೆ ಎಂದು ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಮಣ್ಣಿನ ಆರೋಗ್ಯ ಸಂರಕ್ಷಣೆ

0: ಘೋಷಣೆ, ಸಮತೋಲಿತ ರಸಗೊಬ್ಬರ ಬಳಕೆ ಮತ್ತು ಸುಸ್ಥಿರ ಕೃಷಿಯ ಮೇಲೆ ಕೇಂದ್ರೀಕರಿಸುವ ಖೇತ್ ಬಚಾವೋ ಅಭಿಯಾನ 2,71,00,000 ನಾಗರಿಕರನ್ನು ತಲುಪಿದೆ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಖೇತ್ ಬಚಾವೋ ಅಭಿಯಾನ ದೇಶಾದ್ಯಂತ ಅನೇಕ ವೇದಿಕೆಗಳ ಮೂಲಕ ರೈತರು ಮತ್ತು ಪಾಲುದಾರರಿಗೆ ವೈಜ್ಞಾನಿಕ ಪೋಷಕಾಂಶ ನಿರ್ವಹಣೆಯ ಬಗ್ಗೆ ಶಿಕ್ಷಣ ನೀಡಲು ಒಂದು ಬಲವಾದ ಸಂಪರ್ಕವನ್ನು ಸ್ಥಾಪಿಸಿದೆ. ಈ ಅಭಿಯಾನದ ಅಡಿಯಲ್ಲಿ ಈವರೆಗೆ ಒಟ್ಟು 12,929 ಜಾಗೃತಿ ಶಿಬಿರಗಳು ಮತ್ತು ವಿಚಾರ ಸಂಕಿರಣಗಳನ್ನು ನಡೆಸಲಾಗಿದ್ದು 7,17,000 ಹೆಚ್ಚು ರೈತರನ್ನು ನೇರವಾಗಿ ತೊಡಗಿಸಿಕೊಂಡಿದೆ ಎಂದು ಸಚಿವಾಲಯ ತಿಳಿಸಿದೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ನಾಳೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಉದ್ಯೋಗ ಮೇಳ. 51,000 ಅಧಿಕ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಣೆ. ಭಾರತ ಸೈಪ್ರಸ್ ನಡುವೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರಕ್ಕಾಗಿ ಒಪ್ಪಂದ. ದೇಶದ ಭೌಗೋಳಿಕ ಮೇರೆಗಳನ್ನು ಬಲಪಡಿಸಲು ದಕ್ಷ ಗಡಿ ಯೋಜನೆ, ಗೃಹ ಸಚಿವ ಅಮಿತ್ ಶಾ. ಕೇಂದ್ರ ಸರ್ಕಾರಕ್ಕೆ 2025-26 ಸಾಲಿಗಾಗಿ 2.86 ಲಕ್ಷ ಕೋಟಿ ರೂಪಾಯಿ ಹೆಚ್ಚುವರಿ ಹಣ ವರ್ಗಾಯಿಸಲು ಆರ್ಬಿಐ ಅನುಮೋದನೆ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ನಮಸ್ತೆ, ಇದು ಆಕಾಶವಾಣಿ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 7:45. ಈಗ ಕೇಳಿ ಕಾರ್ಯಕ್ರಮ ಒಲವಿನ ಆಲಾಪ.
2: ನಮಸ್ಕಾರ ಪ್ರೀತಿಯ ಕೇಳುಗರ ಬಳಗಕ್ಕೆ, ನೀವು ಕೇಳ್ತಾ ಇದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ, ಇದು ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಒಲವಿನ ಆಲಾಪ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಜೀವನದಲ್ಲಿ ಎಲ್ಲವನ್ನ ಮರೆತರು ಮೊದಲ ಪ್ರೀತಿ ಮಾತ್ರ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಮೌನವಾಗಿ ಉಳಿದುಕೊಂಡೇ ಇರುತ್ತದೆ. ಮೊದಲ ಪ್ರೀತಿ ಅಂದ್ರೆ ಅದು ಯಾವಾಗ್ಲೂ ನಮ್ಮದಾಗಿ ಬಿಡುವ ವ್ಯಕ್ತಿಯೇ ಇರಬೇಕು ಅಂತ ಏನಿಲ್ಲ. ಕೆಲವೊಮ್ಮೆ ಅದು ಕೇವಲ ಒಂದು ಭಾವನೆ, ಒಂದು ನೆನಪು, ಒಂದು ಮುದ್ದಾದ ಅಧ್ಯಾಯ.

ಮೊದಲ ಬಾರಿಗೆ ಯಾರಾದರೂ ಒಬ್ಬರ ಮೆಸೇಜ್ಗಾಗಿ ಕಾಯೋದು, ಅವರ ಹೆಸರು ಕೇಳಿದ್ರೆ ಅಜಾಗರೂಕರಾಗಿ ನಗು ಬರುವುದು, ಅವರ ಜೊತೆ 2 ನಿಮಿಷ ಮಾತನಾಡಿದ್ರು ದಿನಪೂರ್ತಿ ಖುಷಿಯಾಗಿರುವುದು, ಇವೆಲ್ಲವೂ ಮೊದಲ ಪ್ರೀತಿಯ ಚಿಕ್ಕ ಚಿಕ್ಕ ಮಾಯೆಗಳು. ಈ ವಯಸ್ಸಿನಲ್ಲಿ ಪ್ರೀತಿಗಿಂತ ಹೆಚ್ಚು ನಿರೀಕ್ಷೆಗಳು ಏನಿರೋದಿಲ್ಲ. ಒಂದು ನೋಟ ಸಾಕಾಗಿರ್ತಾ ಇತ್ತು, ಒಂದು ಹೇಗಿದೆಯಾ ಅನ್ನೋ ಪ್ರಶ್ನೆ ಸಾಕಾಗ್ತಾ ಇತ್ತು, ಅಷ್ಟೇ ಸಾಕು ಮನಸ್ಸು ಹೂವಿನಂತೆ ಅರಳಲು.

ಕೆಲವರ ಮೊದಲ ಪ್ರೀತಿ ಅವರ ಜೊತೆಯಲ್ಲೇ ಜೀವನವಾಗಿ ಇರಬಹುದು. ಇನ್ನು ಕೆಲವರಿಗೆ ಅದು ಕೇವಲ ಸುಂದರ ನೆನಪು ಆಗಿರಬಹುದು. ಆದರೆ ಒಂದು ವಿಚಾರ ಸತ್ಯ, ಮೊದಲ ಪ್ರೀತಿ ನಮ್ಮನ್ನು ಬದಲಾಯಿಸುತ್ತದೆ.

ನಾವು ಹಾಡುಗಳನ್ನ ಹೊಸದಾಗಿ ಕೇಳಲು ಆರಂಭಿಸುತ್ತೇವೆ, ಮಳೆಯನ್ನೇ ಬೇರೆ ರೀತಿಯಲ್ಲಿ ಅನುಭವಿಸುತ್ತೇವೆ, ಚಿಕ್ಕ ವಿಷಯಗಳಲ್ಲೂ ಖುಷಿ ಹುಡುಕಲು ಕಲಿಯುತ್ತೇವೆ. ಕೆಲವೊಮ್ಮೆ ಮೊದಲ ಪ್ರೀತಿ ನೋವು ಕೂಡ ಕೊಡಬಹುದು.

ಆದರೆ ಅದೇ ಮೊದಲ ಬಾರಿಗೆ ನಮ್ಮ ಹೃದಯಕ್ಕೆ ಪ್ರೀತಿ ಅನ್ನೋ ಭಾವನೆ ಪರಿಚಯಿಸುತ್ತೆ. ಈ ಮೊದಲ ಪ್ರೀತಿ ನೋವಿನಲ್ಲೂ ಒಂದ್ ರೀತಿ ಸುಖ ಅಂತಾನೆ ಹೇಳಬಹುದು. ಹಾಗಾಗಿ ಮೊದಲ ಪ್ರೀತಿ ಯಶಸ್ವಿಯಾಗಿದೆಯಾ ಇಲ್ವಾ ಅನ್ನೋದು ಮುಖ್ಯ ಅಲ್ಲ. ಒಮ್ಮೆ ಮನಸಾರೆ ಪ್ರೀತಿಸಿದ್ದೇವು ಅನ್ನೋ ಅನುಭವವೇ ಜೀವನ ಪೂರ್ತಿ ಮಧುರವಾಗಿರುತ್ತೆ. ಯಾಕಂದ್ರೆ ಮೊದಲ ಪ್ರೀತಿ ಎಂದಿಗೂ ಹಳೆಯದಾಗುವುದಿಲ್ಲ. ಅದು ನೆನಪಾದಾಗಲೆಲ್ಲ ಮನಸ್ಸು ಮತ್ತೆ ಸ್ವಲ್ಪ ಸಮಯ ಯೌವನವಾಗಿ ಬಿಡುತ್ತೆ.

ಇದಾಗಿತ್ತು ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಿಗೋಣ ಅಲ್ಲಿವರೆಗೂ. ಕೇಳ್ತಾರಿ ಕೇಳಿಸ್ತಾರಿ 101.3 ಕನ್ನಡ ಕಾಮನಬಿಲ್ಲನ. ಈ ಕ್ಷಣದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ಆರ್ ಜಿ ಅಶ್ವಿತಾ ಮಲ್ನಾಡ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ

ನಮಸ್ತೆ ಶುಭ ಸಂಜೆಯಲ್ಲ ಆತ್ಮೀಯ ಕೇಳುಗರಿಗೆ, ಸುಕುನ್ ಕೆ ಪಲ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆ ಈ ಕಾರ್ಯಕ್ರಮದಲ್ಲಿ ನೀವು ಸುಮಧುರವಾದಂತಹ ಹಿಂದಿ ಗೀತೆಗಳನ್ನ ಆಲಿಸಬಹುದು. ಮೊದಲಿಗೆ ಕೇಳಿ ಕುಚ್ ಕುಚ್ ಹೋತಾ ಹೈ ಚಲನಚಿತ್ರದಿಂದ ಕುಮಾರ್ ಸಾನು ಮತ್ತು ಕವಿತಾ ಕೃಷ್ಣಮೂರ್ತಿ, ಅಲ್ಕಾ ಯಜ್ಞಿಕ್ ಅವರ ಗಾಯನದಲ್ಲಿ, ಸಮೀರ್ ಅವರ ಸಾಹಿತ್ಯ, ಜತಿನ್ ಲಲಿತ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಈಗ ಕೇಳಿ ಸಾತಿ ಚಲನಚಿತ್ರದಿಂದ ಮುಕೇಶ್ ಮತ್ತು ಸುಮನ್ ಕಲ್ಯಾಣ್ಪುರ್ ಅವರ ಧ್ವನಿಯಲ್ಲಿ, ಮಜ್ರು ಅವರ ಸಾಹಿತ್ಯ, ನೌಶಾದ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಸೆಮ್ ಮತ್ತು ಸಮೀರ್ ಸೇನ್ ಅವರ ಒಂದು ಸಂಗೀತ ಸಂಯೋಜನೆ ಇದ್ದಂತಹ ಗೀತೆನ ಕೇಳಿದ್ವಿ ಜುಲ್ಮಿ ಚಲನಚಿತ್ರದಿಂದ. ಈಗ ಕೇಳಿ ಮತ್ತೊಂದು ಸುಮಧುರವಾದಂತಹ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ ಈ ಒಂದು ಗೀತೆಗಿದೆ, ಹಾಗೂ ಆನಂದ್ ಬಕ್ಷಿ ಅವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಒಂದು ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಮೊಹಮ್ಮದ್ ರಫಿ ಮತ್ತು ಸುಮನ್ ಕಲ್ಯಾಂಪುರ್ ಅವರ ಗಾಯನ, ಹಜರತ್ ಜೈಪುರಿ ಅವರ ಒಂದು ಸಾಹಿತ್ಯ, ಶಂಕರ್ ಜೈ ಕಿಶನ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆಯನ್ನು ಹಾಲಿಸಿದ್ರಿ ಬ್ರಹ್ಮಚಾರಿ ಚಲನಚಿತ್ರದಿಂದ. ಈಗ ಕೇಳಿ ಮತ್ತೊಂದು ಗೀತೆ, ಮೊಹಮ್ಮದ್ ರಫಿ ಮತ್ತು ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ, ರಾಜೇಂದರ್ ಕ್ರಿಶನ್ ಅವರ ಒಂದು ಸಾಹಿತ್ಯ, ಕಲ್ಯಾಣ್ ಅವರ ಒಂದು ಸಂಗೀತ ಸಂಯೋಜನೆ ಇರುವಂತಹ ಒಂದು ಗೀತೆ.

ನಮಸ್ತೆ, ಇದು ಆಕಾಶವಾಣಿ 101.3 FM ರೇನ್ಬೋ ಕನ್ನಡ ಕಮನವಿಲು. ಸಮಯ ಆಗಿದೆ 10 ಗಂಟೆ. ಎಲ್ಲರೂ ಕೂಡ ನಿದ್ರೆಗೆ ಜಾರುವಂತಹ ಈ ಹೊತ್ತಿನಲ್ಲಿ ಕನಸಿನ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತಿರೋದು ನಿಮ್ಮ ಆರ್ಜೆ ಲತಾ. ಈ ಕನಸಿನ ಲೋಕದಲ್ಲಿ ನಿದ್ದೆಗಳ ಬಗ್ಗೆನೇ ಒಂದಿಷ್ಟು ಮಾತಾಡ್ತಾ ಸಾಗಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ? ಈ ನಿದ್ದೆ ಅನ್ನೋದೇ ಒಂದು ರೀತಿಯ ಶಾಂತಿ, ತಪಸ್ಸು, ಹಾಗೆ ನಮ್ಮ ಆರೋಗ್ಯಕ್ಕೆ ಮೂಲನೇ ಈ ನಿದ್ರೆ ಅಂತ ಹೇಳ್ಬೋದು. ಈ ನಿದ್ರೆ ಬಗ್ಗೆ ಒಂದೆರಡು ಸಾಲುಗಳಲ್ಲಿ ನಿಮಗೆ ನಿದ್ರೆ ಅಂದರೆ ಏನು ಅಂತಲೂ ಕೂಡ ನೀವು ನಿಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆ ಹಂಚಿಕೊಳ್ಬೋದು. ಮೊದಲಿಗೆ ಕೇಳಿ ಈಗ ಗೀತೆ. ರಾಜೇಶ್ ಮತ್ತು ಚಿತ್ರ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ ನನ್ನ ಸೆಯ್ಯ ಹೂವೆ ಚಲನಚಿತ್ರದಿಂದ.

ಇನ್ನು ಈ ನಿದ್ರೆ ಅನ್ನೋದು ಆರೋಗ್ಯಕರವಾದಂತಹ ನಮ್ಮ ಜೀವನದ ಆಧಾರ ಸ್ತಂಭ ಅಂತಲೇ ಹೇಳ್ಬೋದು. ದೈಹಿಕವಾಗಿ ಹಾಗೆ ಭೌತಿಕವಾಗಿ ಭಾವನಾತ್ಮಕವಾಗಿ ನಾವೇನಾದರೂ ಬೆಳವಣಿಗೆಯನ್ನು ಹೊಂದಬೇಕಂದ್ರೆ ನಿದ್ರೆ ಯಾವಾಗಲೂ ನಮ್ಮದಾಗಿರಬೇಕು. ಸದಾ ಉತ್ತಮವಾದಂತಹ ನಿದ್ದೆ ನಮ್ಮದಾಗಿರಬೇಕು. ಈಗ ಕೇಳಿ ಮಣಿ ಚಲನಚಿತ್ರದಿಂದ ಶಂಕರ್ ಮಹಾದೇವನ್ ಅವರ ಗಾಯನ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜಾ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಕೋಟಿಗುಬ್ಬ ಟೂ ಚಲನಚಿತ್ರದಿಂದ ಈ ಒಂದು ಗೀತೆನ ಕೇಳಿದ್ರಿ. ಶ್ರೇಯಾ ಘೋಷಾಲ್ ಮತ್ತು ವಿಜಯ್ ಪ್ರಕಾಶ್ ಅವರ ಗಾಯನ, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಇಮ್ಮಾಂಡಿ ಅವರ ಸಂಗೀತ ಸಂಯೋಜನೆ ಈ ಗೀತೆ ಇತ್ತು. ನಾವು ನಿದ್ದೆನ ಎಷ್ಟೋ ಸರಿ ನಿದ್ದೆ ಬೇಗ ಬರಲಿ ಅಂತ ಅಂದ್ಕೊಂಡಾಗ ನಿದ್ದೆ ನಮಗೆ ಬರೋದಿಲ್ಲ. ಹಾಗೆಯೇ ನಮಗೆ ನಿದ್ದೆ ಬೇಡಪ್ಪ ಇವತ್ತು ಅಂದ್ಕೊಂಡಾಗ ನಿದ್ದೆನ ಬಿಡಲಿಕ್ಕೆ ಆಗೋದಿಲ್ಲ. ಈ ಥರ ನಿದ್ದೆ ಒಂದು ವರ ಮತ್ತು ಶಾಪ ಆಗಿದೆ. ಹಾಗೆ ನಾವು ನಿದ್ದೆನ ಏನಾದರೂ ನಿರಾಕರಿಸ್ತಾ ಹೋದರೆ ಖಂಡಿತ ನಮ್ಮ ಆರೋಗ್ಯವನ್ನು ನಾವು ಕಳ್ಕೊಳ್ಬೇಕಾಗತ್ತೆ ಅಲ್ವಾ. ಹಾಗೆ ಕೆಲವೊಬ್ಬರಿಗೆ ಕೂತಲ್ಲಿ ನಿಂತಲ್ಲಿ ಎಲ್ಲ ಕಡೆ ನಿದ್ದೆ ಬರುವಂತಹ ಸಂಭವನೀಯತೆ ಕೂಡ ಇರುತ್ತೆ. ಅದಕ್ಕೆ ಒಂದು ಗಾದಿ ಮಾಡಿದರೆ, ಚಿಂತೆ ಇಲ್ಲದವನಿಗೆ ಸಂತೆಲು ಕೂಡ ನಿದ್ದೆ ಅಂತೆ. ಅಂದರೆ ಚಿಂತೆಗಳೇ ನಮ್ಮ ನಿದ್ದೆಯನ್ನು ಕೆಡಿಸುವಂತಹ ವೈರಿಗಳು ಅಂತ ಹೇಳ್ಬೋದು. ಈಗ ಕೇಳಿ ಮತ್ತೊಂದು ಸುಂದರವಾದಂತಹ ಗೀತೆ, ಹರಿಹರನ್ ಅವರ ಗಾಯನ ಈ ಒಂದು ಗೀತೆಗಿದೆ. ಶ್ರೇಯಾ ಘೋಷಾಲ್ ಅವರು ಧ್ವನಿಯಾಗಿದ್ದಾರೆ ಮತ್ತು ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ಸಂಯೋಜನೆ ಇದೆ. ವರ್ಷಾ ಚಲನಚಿತ್ರದಿಂದ ಈ ಗೀತೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ನಂದಿತಾ ಅವರ ಧ್ವನಿಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯ, ದೇವ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆನ ಆಲಿಸಿದ್ರಿ ವಿಜಯದಶಮಿ ಚಲನಚಿತ್ರದಿಂದ. ಹಾಗೆ ನಮ್ಮ ಕೇಳುಗರು ಕೆಲವೊಂದು ಸಂದೇಶಗಳನ್ನ ಕಳಿಸಿದ್ದಾರೆ. ಸುರೇಶ್ ಮುನವಳ್ಳಿ ಮುಧೋಳಿಂದ ಸಂದೇಶನ ಕಳಿಸಿದ್ದಾರೆ. ಹಾಗೆ ಅನುಷಾ, ಇನ್ನು ತೀರ್ಥೇಶ್ ಚನ್ನಪಟ್ಟಣ ಅವರು ಸಂದೇಶನ ಕಳಿಸಿದ್ದಾರೆ. ಯಶಸ್ವಿನಿ, ಗಿರಿಜಮ್ಮ, ಅನ್ನಪೂರ್ಣ ಅವರ ಕುಟುಂಬ ಅವರು ಸಂದೇಶನ ಕಳಿಸಿದ್ದಾರೆ. ಹಾಗೆ ಇನ್ನು ಸಂದೇಶನ ಕಳಿಸಿದ್ದಾರೆ ಪಾರ್ವತಿ ಮೋಹನ್ ಕುಮಾರ್ ಅವರು ಕೆಎಚ್ ಬಿ ಕಾಲೋನಿಯಿಂದ. ಮಂಗಳ ಅವರು ಮೈಸೂರಿಂದ ಸಂದೇಶನ ಕಳಿಸಿದ್ದಾರೆ. ಹಾಗೆ ಚಿದಾನಂದ ಅವರು ಟಿ ವಿ ಸರ್ಕಲ್ನಿಂದ, ಶಾಂತಾಚಾರ್ ಬಡಿಗೇರ ಕೊಕ್ಕನೂರು ಮತ್ತು ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನಿ ಅವರು ಸಂದೇಶನ ಕಳಿಸಿದ್ದಾರೆ. ನಾಗೇಂದ್ರ ತಾವರೆಕೆರೆ, ಹಾಗೆ ನಂಬರ್ ಎಂಡಿಂಗ್ ವಿತ್ 43259 ಅವರು ಸಂದೇಶನ ಕಳಿಸಿದ್ದಾರೆ. ಎಲ್ಲರ ಸಂದೇಶಗಳು ಕೂಡ ಇಂದಿನ ಕಾರ್ಯಕ್ರಮಗಳು ಚೆನ್ನಾಗಿ ಬಂದಿದೆ ಅಂತೇಳಿ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಾರೆ. ಧನ್ಯವಾದಗಳನ್ನ ಹೇಳ್ತಾ, ಹಾಗೆ ಈ ನಿದ್ದೆ ಅನ್ನೋದು ನಮಗೆ ಅಷ್ಟು ಸುಲಭವಾಗಿ ಬರೋದಿಲ್ಲ ಅನ್ನೋದು ಇದೆ. ಹಾಗೆಯೇ ಕುಟುಂಬಕ್ಕಾಗಿ, ತನ್ನವ್ರಿಗಾಗಿ, ತನ್ನ ಮಕ್ಕಳಿಗಾಗಿ ಅಂತೇಳಿ ನಿದ್ದೆಯನ್ನು ತ್ಯಾಗ ಮಾಡೋರು ಕೂಡ ಇದ್ದಾರೆ. ಅವರಿಗೆ ಒಂದು ದೊಡ್ಡ ಧನ್ಯವಾದಗಳನ್ನ ಹೇಳಲೇಬೇಕು ಈ ನಿದ್ದೆ ಬಗ್ಗೆ ಮಾತಾಡ್ತಾ. ಈಗ ಕೇಳಿ ಮತ್ತೊಂದು ಸುಂದರವಾದಂತಹ ಗೀತೆ. ರಕ್ಷಿತಾ ಅವರ ಒಂದು ಧ್ವನಿಯಲ್ಲಿ ಈ ಗೀತೆ ಇದೆ. ವಿಜಯ್ ಪ್ರಕಾಶ್ ಅವರು ಕೂಡ ಧ್ವನಿಗೂಡಿಸಿದ್ದಾರೆ. ಅರ್ಜುನ್ ಎ ಪಿ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಈ ಒಂದು ಗೀತೆಗಿದೆ. ಉಪಾಧ್ಯಕ್ಷ ಚಲನಚಿತ್ರದಿಂದ ಈ ಗೀತೆ.

ಏನು ತಂಪಾದ ಹೊತ್ತಲ್ಲಿ ಒಂದು ಸ್ವಲ್ಪ ನಿದ್ದೆ ಮಾಡೋಣಪ್ಪ ಆರಾಮಾಗಿ ಅಂತ ಹೋಗಿ ದಿಂಬಿಗೆ ತಲೆಯನ್ನು ಇಟ್ಟಾಗ ಎಲ್ಲೆಲ್ಲೋ ಕಿರಿಕಿರಿಯ ಶಬ್ದಗಳು ಕರ್ಕಶವಾದಂತಹ ಧ್ವನಿಗಳು ಬಂದಾಗ ನಮ್ಮ ನಿದ್ದೆಗೆ ಎಷ್ಟು ಬೇಜಾರಾಗುತ್ತೋ ಗೊತ್ತಿಲ್ಲ. ನಮಗಂತೂ ಆಗ ಆಗುವಂತಹ ಆಯಾಸ ಇರುವಂತಹ ಆಯಾಸವನ್ನೇ ಮರೆಸಿಬಿಡುತ್ತೆ. ಈಗ ಕೇಳಿ ಮತ್ತೊಂದು ಈಗ ಕೇಳಿದಂತಹ ಗೀತೆ ಶ್ರುತಿ ಚಲನಚಿತ್ರದಿಂದ ಮಂಜುಳಾ ಗುರುರಾಜ್ ಅವರು ಈ ಒಂದು ಗೀತೆಗೆ ಧ್ವನಿಯಾಗಿದ್ದರು. ಆರ್ ಎನ್ ಜೈ ಗೋಪಾಲ್ ಅವರ ಸಾಹಿತ್ಯ ಮತ್ತು ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ಸಂಯೋಜನೆ ಈ ಒಂದು ಗೀತೆಗಿತ್ತು. ಈಗ ಕೇಳಿ ಮತ್ತೊಂದು ಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನ ಈ ಗೀತೆಗಿದೆ. ಚಿ ಉದಯಶಂಕರ್ ಅವರ ಸಾಹಿತ್ಯ ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಈ ಗೀತೆ ನಂಜುಂಡಿ ಕಲ್ಯಾಣ ಚಲನಚಿತ್ರದಿಂದ.

ಇನ್ನು ಕೆಲವೊಮ್ಮೆ ನಾವು ನಿದ್ರೆಗೆ ಜಾರುವಾಗ ನಮ್ಮ ಮನಸ್ಸಿಗೆ ತುಂಬ ಹತ್ತಿರ ಆಗಿರೋರು ದೂರ ಇದ್ದಾಗ ಅಥವಾ ಅವರನ್ನು ನಾವು ಕಳೆದುಕೊಳ್ಳುವಂತಹ ಸಂದರ್ಭದಲ್ಲಿ ಈ ನಿದ್ದೆ ಅನ್ನೋದು ಯಾಕೋ ನಾವು ಬಯಸಿದ್ರು ಕೂಡ ಹತ್ತಿರ ಬರಲ್ಲ, ನಮ್ಮಿಂದ ದೂರ ಸಾಗ್ತಾ ಇರುತ್ತೆ. ಈಗ ಕೇಳಿ ಎಲ್ ಎನ್ ಶಾಸ್ತ್ರಿಯವರ ಒಂದು ಗಾಯನದಲ್ಲಿ ಇರುವಂತಹ ಈ ಗೀತೆ ಚಲನಚಿತ್ರದಿಂದ ಉಪೇಂದ್ರ ಕುಮಾರ್ ಅವರ ಒಂದು ಸಾಹಿತ್ಯ.

ಈಗ ಕೇಳಿ ಮಹಾಕ್ಷತ್ರಿಯ ಚಲನಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ.

ಥಾಮಸ್ ಡೆಕ್ಕರ್ ಅವರು ತಮ್ಮ ಸಾಲುಗಳಲ್ಲಿ ಹೀಗೆ ಹೇಳಿದ್ದಾರೆ, ಈ ನಿದ್ರೆ ಅನ್ನೋದು ಒಂದು ಚಿನ್ನದ ಆಭರಣದ ಒಂದು ಸರ ಇದ್ದ ಹಾಗೆ, ಅದು ನಮ್ಮ ಆರೋಗ್ಯ ಮತ್ತು ನಮ್ಮ ದೇಹವನ್ನು ಬಂಧಿಸಿರುತ್ತಂತೆ. ಅಂತಹ ಆರೋಗ್ಯಕರವಾದಂತಹ ನಿದ್ದೆ ಸದಾ ನಮ್ಮದಾಗಿರಲಿ ಅಂತ ಹೇಳ್ತಾ ಈ ದಿನದ ನಮ್ಮ ಕನಸಿನ ಲೋಕ ಕಾರ್ಯಕ್ರಮನ ಮುಗಿಸುವಂತಹ ಸಮಯ ಆಗಿದೆ. ಈ ದಿನ ಕನಸಿನ ಲೋಕಕ್ಕೆ ನಿಮ್ಮನ್ನು ಕರೆದೊಯ್ಯುವ ಹಾಗೆ ನಿಮ್ಮನ್ನು ಆರೋಗ್ಯಕರವಾದಂತಹ ನಿದ್ರೆಗೆ ಕರೆದೊಯ್ಯುವಂತಹ ಗೀತೆಗಳು ನಿಮ್ಮನ್ನು ತಲುಪಿದೆ ಅಂತ ಭಾವಿಸ್ತಾ ಇಂದಿನ ಕನಸಿನ ಲೋಕ ಕಾರ್ಯಕ್ರಮನ ಮುಗಿಸುವಂತಹ ಸಮಯ ಆಗಿದೆ. ಇದುವರೆಗೂ ಜೊತೆಯಾದದ್ದು ನಿಮ್ಮ ಆರ್ ಜೆ ಲತಾ. ಇದು ಆಕಾಶವಾಣಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಈಗ ಕೇಳಿ ಶ್ರೀಗಂಧ ಚಲನಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ.